0: are tuned to Radio Sai Global Harmony, bringing you 24 hours a day the message of love of Bhagavan Sri Satya Sai Baba.
1: Radio Sai now brings you a special broadcast in Kannada.
2: ಓಂ ಶ್ರೀ ಸಾಯಿರಾಮ್. ಪ್ರಿಯ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳೇ, ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ ಬೆಂಗಳೂರು ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಪಶ್ಚಿಮ ವಿಭಾಗದ ಸಮಿತಿಯವರು ಏರ್ಪಡಿಸಿದ್ದ ಪ್ರಶಾಂತಿ ವಾಹಿನಿ ಸಪ್ತಾಹ ಕಾರ್ಯಕ್ರಮದ ಧ್ವನಿ ಮುದ್ರಿಕೆಯನ್ನು ಆಲಿಸಲಿದ್ದೀರಿ. ಕಲಿಯುಗದಲ್ಲಿ ಮನುಕುಲದ ಉದ್ಧಾರಕ್ಕಾಗಿ ಭಗವಾನ್ ಬಾಬಾರವರು ಈ ಭರತ ಭೂಮಿಯಲ್ಲಿ ಅವತಾರ ತಾಳಿ ಮುಮುಕ್ಷುಗಳನ್ನು ಮೋಕ್ಷ ಮಾರ್ಗದಲ್ಲಿ ನಡೆಸಲು ಸಾಕಷ್ಟು ಶ್ರಮ ವಹಿಸಿದ್ದಾರೆ. ಆಧ್ಯಾತ್ಮಿಕ ಜಾಗೃತಿ, ಮೌಲ್ಯಗಳ ಪುನರ್ ನಿರ್ಮಾಣ ಮುಂತಾದವುಗಳಿಗಾಗಿ ಅನೇಕ ವಿಧಾನಗಳನ್ನು ಅನುಸರಿಸಿದ್ದಾರೆ. ಪರಿಶುದ್ಧ ಜೀವನಕ್ಕೆ ಪೂರಕವಾದ ಸೂಕ್ತ ಮಾರ್ಗದರ್ಶನವನ್ನು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಅನೇಕ ವಾಹಿನಿಗಳ ಮೂಲಕ ತಮ್ಮ ಭಕ್ತರ ಮುಂದಿಟ್ಟಿದ್ದಾರೆ. ನಮ್ಮ ಅದೃಷ್ಟದಿಂದ ಅವುಗಳೆಲ್ಲವೂ ಇಂದು ಪುಸ್ತಕ ರೂಪದಲ್ಲಿ ಪ್ರಕಟವಾಗಿದ್ದು ಅಧ್ಯಯನಶೀಲರಿಗೆ ಕೈದೀವಿಗೆಯಾಗಿವೆ. ಪ್ರಶಾಂತಿ ವಾಹಿನಿ, ಜ್ಞಾನವಾಹಿನಿ, ಭಾಗವತ ವಾಹಿನಿ, ರಾಮಕಥಾ ರಸವಾಹಿನಿ, ಉಪನಿಷದ್ ವಾಹಿನಿ, ಗೀತಾವಾಹಿನಿ, ವಿದ್ಯಾವಾಹಿನಿ, ಹೀಗೆ ಸುಮಾರು 12 ವಾಹಿನಿಗಳ ಮೂಲಕ ವೇದೋಪನಿಷತ್ತುಗಳ ಸಾರ ಸರ್ವಸ್ವವನ್ನು ಅತ್ಯಂತ ಸರಳ, ಸುಂದರ, ಸುಲಭ ಶೈಲಿಯಲ್ಲಿ ಪ್ರಕಟಗೊಳಿಸಿದ್ದಾರೆ. ಭಗವಾನರ ಈ ಸಂದೇಶ ರೂಪದ ಸಾಹಿತ್ಯವನ್ನು ಸರ್ವರಿಗೂ ತಲುಪಿಸುವ ನಿಟ್ಟಿನಲ್ಲಿ ಅನೇಕ ಸಾಯಿ ಸಂಸ್ಥೆಗಳು ತಮ್ಮದೇ ಆದ ರೀತಿಯಲ್ಲಿ ಶ್ರಮಿಸುತ್ತಿವೆ. ಅವುಗಳಲ್ಲಿ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಸತ್ಯಸಾಯಿ ಸಮಿತಿಯೂ ಒಂದು. ಈ ಸಮಿತಿಯ ಆಶ್ರಯದಲ್ಲಿ ಪ್ರತಿ ವರ್ಷವೂ ಭಗವಾನರ ಒಂದೊಂದು ವಾಹಿನಿಯನ್ನು ತೆಗೆದುಕೊಂಡು ಸಪ್ತಾಹ ರೂಪದಲ್ಲಿ ಸಮಗ್ರ ವಾಹಿನಿಯನ್ನು ಉಪನ್ಯಾಸಗಳ ಮೂಲಕ ಪ್ರಚುರಪಡಿಸುತ್ತಾ ಬರುತ್ತಿದೆ. ಈ ವರ್ಷ ಭಗವಾನರ ಪ್ರಶಾಂತಿ ವಾಹಿನಿ ಆರಿಸಿಕೊಂಡಿದ್ದು ಒಂದು ವಾರ ಪರ್ಯಂತ ನುರಿತ ಉಪನ್ಯಾಸಕರಿಂದ ಚಿಂತನ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು. ಕಳೆದ ವರ್ಷ ಇದೇ ಕಾರ್ಯಕ್ರಮದಡಿ ಭಗವಾನರ ವಿದ್ಯಾವಾಹಿನಿಯ ಪ್ರವಚನ ಸಪ್ತಾಹ ಏರ್ಪಡಿಸಲಾಗಿತ್ತು. ಅದನ್ನು ಈಗಾಗಲೇ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳಿಗೆ ಕೇಳಿಸಲಾಗಿದೆ. ಈ ಬಾರಿಯ ಪ್ರಶಾಂತಿ ವಾಹಿನಿ ಸಪ್ತಾಹದ ಪ್ರವಚನಗಳ ಕಂತುಗಳನ್ನು ತಮ್ಮ ಮುಂದೆ ಸಾದರಪಡಿಸಲು ಕನ್ನಡ ರೇಡಿಯೋ ಸಾಯಿ ಹರ್ಷಿಸುತ್ತಿವೆ. ಬನ್ನಿ ಶ್ರೋತೃಗಳೇ, ಕೇಳೋಣ.
3: ಪ್ರಿಯ ಶ್ರೋತೃಗಳೇ, ಈಗ ತಾವು ಕೇಳಲಿದ್ದೀರಿ ಶ್ರೀಮತಿ ಬಿಎಸ್ ಶಾರದಾಂಬಾರಾವ್ ರವರು ನೀಡಿದ ಪ್ರಶಾಂತಿ ವಾಹಿನಿ ಕುರಿತಾದ ಉಪನ್ಯಾಸದ ಧ್ವನಿ ಮುದ್ರಿಕೆಯನ್ನ. ಬನ್ನಿ ಶ್ರೋತೃಗಳೇ, ಕೇಳೋಣ.
4: ಭಗವಾನ್ ಶ್ರೀ ಶ್ರೀ ಶ್ರೀ ಸತ್ಯಸಾಯಿ ಬಾಬಾರವರ ಶ್ರೀಚರಣಗಳಲ್ಲಿ ನನ್ನ ಭಕ್ತಿಪೂರ್ವಕವಾದಂತಹ ವಂದನೆಗಳನ್ನು ಸಮರ್ಪಿಸುತ್ತಾ ನನ್ನ ಎಲ್ಲ ಇಲ್ಲಿ ನೆರೆದಿರುವ
5: ಹಿರಿಯ ಸಾಯಿ ಬಂಧುಗಳಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸುತ್ತಾ ನಾನೇನು ಅಲ್ಲ ಭಗವಂತ ನನ್ನ ಬಾಯಿಲಿ ಏನು ಮುಗಿಸ್ತಾನೋ ಅದನ್ನು ನಾನು ಅತ್ಯಂತ ವಿನಮ್ರವಾಗಿ ನೋಡಿದ್ದೇನೆ ಅಷ್ಟೇ. ಯಾಕೆಂದ್ರೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದ್ರೆ ನನಗೆ ಗ್ರಂಥದ ಪರಮಾತ್ಮ ಗೊತ್ತೇ ಹೊರತು ಅಂತರಂಗದ ಪರಮಾತ್ಮ ಇನ್ನೂ ಅನುಭವಕ್ಕೆ ಬಂದಿಲ್ಲ. ಆದ್ರಿಂದ ಏನ್ ಹೇಳಿದ್ರು ಕೂಡ ಇದು ಅನುಭವದ ಮಾತು ಆಗೋಕ್ ಸಾಧ್ಯ ಇಲ್ಲ. ಜೊತೆಗೆ ವಿಚಾರ ಕೂಡ ಅಷ್ಟೇ ಗಹನವಾದ್ದು. ಇದು ಎಂತೆಂತ ದೊಡ್ಡ ದೊಡ್ಡ ಅನುಭವಿಗಳು ಪ್ರವಚನ ಕೊಡುವಂತಹ ವಿಚಾರ ಶ್ರೀಮತಿ ಆಶಾ ಅವರು ನನಗೆ ಹೇಳ್ದಾಗ್ಲೇ ನಾನು ಹೇಳಿದೆ ತುಂಬಾ ಕಷ್ಟ ಇದೆ ಇದು. ಅರ್ಥ ಹಾಗೂ ಹೀಗೂ ಕಷ್ಟಪಟ್ಟು ಮಾಡ್ಕೋಬಹುದು, ಅರ್ಥ ಮಾಡಿಸುವಷ್ಟು ಸಾಮರ್ಥ್ಯ ನನಗಿದೆ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿಲ್ಲ ಅಂತ ನಾನು ಹೇಳಿದ್ದೆ. ಆದ್ರಿಂದ ತಮ್ಮ ಮುಂದೆ ಪ್ರಾಮಾಣಿಕವಾಗಿ ನನ್ನ ಅಲ್ಪತನವನ್ನ ನಾನು ಒಪ್ಕೊಳ್ತೇನೆ. ಆದ್ರೂ ಸಹ ಮತ್ತಾಕೆ ನಗಲು ಬಂದು ನಿಂತ್ರಿ ಅಂತ ತಾವು ಪ್ರಶ್ನೆ ತಮ್ಮ ಮನಸ್ಸಿನಲ್ಲಿ ನೋಡ್ಬಹುದು. ಸಾಮಾನ್ಯವಾಗಿ ಭಗವಂತನ ಎದುರು ನಾವೆಲ್ಲರೂ ಮಕ್ಕಳೇ. ಭಗವಂತ ಸರ್ವಜ್ಞ ಆದ್ರೂ ಕೂಡ ಮಕ್ಕಳ ತೊಲ್ ಮಾತನ್ನ ತಾಯಿ ತಂದೆ ಎಷ್ಟು ಅಪ್ಯಾಯ ಮಾಡಿದ್ದಾರೆ, ಭಗವಂತ ಕೂಡ ನಮ್ಮ ಮಾತನ್ನ ನಮ್ಮ ತೊಲ್ ಮಾತುಗಳನ್ನ ಕೇಳಿ ಆನಂದ ಪಡ್ತಾನೆ. ಹಾಗೆ ಆನಂದ ಪಡೋದಕ್ಕೋಸ್ಕರವಂತ ಈ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿದ್ದಾರೆ ತಾಯಿ ಭಗವಂತ ಅಂತ ಭಾವನೆ ಮಾಡ್ತಾ ನಾನು ತಮ್ಮ ಮುಂದೆ ನಿಂತಿದ್ದೇನೆ. ಸ್ವಾಮಿ ಅನೇಕ ವಾಹಿನಿಗಳನ್ನು ನಮಗೆ ಕೊಟ್ಟಿದ್ದಾರೆ ಬೇಕಾದಷ್ಟು. ನಾನು ಇಲ್ಲಿ ಸುಮಾರು ಒಂದು ಮೂರ್ನಾಲ್ಕು ವಾಹಿನಿಗಳ ವಿಚಾರದಲ್ಲಿ ಮಾತನಾಡಿದ ಸೌಭಾಗ್ಯ ನನಗೆ ಸಿಕ್ಕಿದೆ. ಎಲ್ಲ ವಾಹಿನಿಗಳು ಕೂಡ ಶಾಸ್ತ್ರ ಹೇಳೋ ಹಾಗೆ ನದಿಗಳೆಲ್ಲ ಅವುಗಳ ಗುರಿ ಏನು ಅಂದ್ರೆ ಹೋಗಿ ಸಮುದ್ರವನ್ನು ಸೇರೋದು. ಹಾಗೇನೆ ಈ ವಾಹಿನಿಗಳು ಕೂಡ ನಮ್ಮನ್ನ ಭಗವಂತ ಅಂತಕ್ಕಂತಹ ಒಂದು ಪಾರವಿಲ್ಲದ ಸಮುದ್ರದ ಕಡೆಗೆ ಕರೆದೊಯ್ಯೋದಕ್ಕೆ ಸ್ವಾಮಿ ನಮಗೆ ಕರುಣಿಸತಕ್ಕಂತಹ ಒಂದು ಅಮೃತ ಧಾರೆ. ಒಂದು ಮಾತು ಹೇಳ್ತಾರೆ, ಭಾರತದಲ್ಲಿ ಹರಿಯುವಂತಹ ಪ್ರತಿ ನದಿಯು ಗಂಗೆ, ಭಾರತದಲ್ಲಿ ಇರ್ತಕ್ಕಂತಹ ಪ್ರತಿ ಕಣಕಣವು ಲಿಂಗ ಅಂತ. ಹಾಗೆ ಅನೇಕ ವಾಹಿನಿಗಳಲ್ಲಿ ಪ್ರಶಾಂತಿ ವಾಹಿನಿಯು ಕೂಡ ಒಂದು. ಇಲ್ಲಿ ನಾವು ಈಜ್ಕೊಂಡು ಹೋಗಿ ದಡ ತೆರ್ತೀವಿ ಅಂತಕ್ಕಂತಹ ಸಾಮರ್ಥ್ಯ ನಮಗಿಲ್ಲ. ಸಾಮಾನ್ಯವಾಗಿ ನಮ್ಮಂತಹ ಪಾಮರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೋಣಿ ಸಹಾಯ ತಗೋತಾರೆ. ಹಾಗೆ ನಾವೀಗ ದೋಣಿಯಲ್ಲಿ ಪ್ರಯಾಣ ಮಾಡಬೇಕು. ಈ ವಾಹಿನಿಗಳಲ್ಲಿ ಸ್ವಾಮಿ ಏನೇನು ನಮ್ಗೆ ಹೇಳಿದಾರೋ ಅದನ್ನ ಕೆಲವು ದೃಷ್ಟಾಂತ ಕಥೆಗಳು ಅಂತಕ್ಕಂತಹ ದೋಣಿಲಿ ಕೂತ್ಕೊಂಡು ನಮಗೆ ಪ್ರಯಾಸವೇ ಇಲ್ಲದೆ ಹಾಗೆ ಕೈಕಾಲೇ ಬಡಿದೇ ಇರೋ ಹಾಗೆ ಉಸಿರು ಕಟ್ಟದೆ ಇರೋ ಹಾಗೆ ಅನಾಯಾಸ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯವನ್ನು ನೋಡ್ಕೊಳ್ತಾ ಹೋಗಿ ಆ ಗುರಿಯನ್ನು ತಲುಪೋದು ಹೇಗೆ ನಾವು ದೋಣಿ ವಿಹಾರ ಮಾಡ್ತೀವೋ ಹಾಗೆ ವಿಹಾರ ಮಾಡಿಕೊಂಡು ನಾವು ಆ ಪರಮಾತ್ಮನನ್ನ ಸೇರಿ ಸ್ವಾಮಿಯ ಉದ್ದೇಶವೂ ಕೂಡ ಅಷ್ಟೇ. ಹಾಗಾಗಿ ಸ್ವಾಮಿ ಬಹಳ ದೃಷ್ಟಾಂತ ಕಥೆಗಳನ್ನು ಹೇಳಿದ್ದಾರೆ. ನನ್ನ ಅನುಭವಕ್ಕೆ ಬಂದ ಹಾಗೆ ರಾಮಕೃಷ್ಣರು ಮತ್ತು ಸ್ವಾಮಿ ಈಗ ನಾವು ಕಂಡ ಹಾಗೆ ದೃಷ್ಟಾಂತ ಕಥೆಗಳ ಮೂಲಕ ಭಗವಂತ ನಮಗೆ ಅತ್ಯಂತ ಸುಲಭ, ಬಹಳ ಸುಲಭವಾಗಿ ನಾವು ಅವನ ದರ್ಶನ ಮಾಡಬಹುದು, ಅವನು ಸಾಕ್ಷಾತ್ಕಾರ ಮಾಡ್ಕೋಬಹುದು ಅಂತಕ್ಕಂತ ಒಂದು ವಿಚಾರವನ್ನು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದು ಇವರಿಬ್ಬರು ಪ್ರಧಾನರು. ಬೇಕಾದಷ್ಟು ಜನ ಆಗಹೋಗಿದ್ದಾರೆ, ನಮ್ಮಲ್ಲಿ ಮಹಾನ್ ಭಾವರಿಗೆ ಸ್ವಲ್ಪವೂ ಕೊರತೆ ಇಲ್ಲ. ಆದರೆ ನಮಗೆ ನೆನಪಿನಲ್ಲಿ ಉಳಿಯುವಂತಹ ತುಂಬಾ ಬೇಗ ನಮಗೆ ಜ್ಞಾಪಕಕ್ಕೆ ಬರುವಂತಹ ಈ ಎರಡು ಭಗವಂತನ ಅವತಾರಗಳು ನಮ್ಮನ್ನ ಬಹಳ ಸುಲಭವಾಗಿ ದೇವರು ಅಂದ್ರೆ ಏನು, ಅವನು ಹೇಗಿರ್ತಾನೆ ಅನ್ನೋ ಪ್ರತಿಯೊಂದನ್ನು ಕೂಡ ಪ್ರತ್ಯಕ್ಷವಾಗಿ ದರ್ಶನ ಮಾಡತಕ್ಕಂಥವರು. ಆ ಕಾಲಮಾನದಲ್ಲಿ ಆ ಯುಗದಲ್ಲಿ ಜನ್ಮ ತಾಳಿರುವ ನಾವೇ ನಿಜವಾಗಿ ಕೂಡ ಪುಣ್ಯಾತ್ಮರು ಅನ್ನೋದ್ರಲ್ಲಿ ಏನು ಸಂಶಯ ಇಲ್ಲ. ಹೀಗೆ ಆಮೇಲೆ ನಾನು ಹೇಳಿದ ಹಾಗೆ ಈ ವಾಹಿನಿಗಳಲ್ಲಿ ಸ್ವಾಮಿ ಬಹಳ ಸರಳವಾಗಿ ಮನುಷ್ಯನ ಗುರಿ ಏನಿದೆಯೋ, ಈ ಭೂಮಿ ಮೇಲೆ ನಾವು ಯಾಕೆ ಹುಟ್ಟಿದೀವೋ, ಆ ಗುರಿಯನ್ನು ಸಾಧಿಸಲಿಕ್ಕೆ ಏನೇನು ಮಾರ್ಗಗಳಿದ್ದಾವೆ ಅನ್ನೋದನ್ನು ಅನೇಕ ರೀತಿಯಲ್ಲಿ ಹೇಳಿದ್ದಾರೆ. ಎಲ್ಲ ವಾಹಿನಿಗಳಲ್ಲಿ ಹೇಳಿರ್ತಕ್ಕಂತಹ ಅದೇನು ಹೇಳ್ತಾರಲ್ಲ, ನೂರಾರು ಮಣಿಗಳನ್ನ ಒಂದೇ ಒಂದು ಸೂತ್ರದಲ್ಲಿ ಪೋಣಿಸಿರ್ತಾರೆ ಅಂತ, ಹಾಗೆ ಈ ಒಳಗಿನ ಸೂತ್ರ ಒಂದೇ ಆದ್ರೂ ಕೂಡ ಅನೇಕ ವಾಹಿನಿಗಳು, ಆ ವಾಹಿನಿಗಳ ಮುಖಾಂತರವಾಗಿ ನಮಗೆ ತರ್ತಾರವರಿ ಅಂತ ಹೇಳಿದ್ದಾರೆ. ಈಗ ನಾವು ಒಂದು ಬಟ್ಟೆ ಅಂಗಡಿಗೋ ಇಲ್ಲಿಗೋ ಹೋಗ್ತೀವಿ, ತರ್ತಾರವರಿ ಈ ಸೀರೆಗಳನ್ನು ತೆಗೆದು ತೋರಿಸ್ತಾರೆ. ಅದರ ವಿನ್ಯಾಸ ಒಂಥರ ಇರುತ್ತೆ, ಅದರ ಬಣ್ಣ ಒಂಥರ ಇರುತ್ತೆ, ಅದರಲ್ಲಿ ಇರ್ತಕ್ಕಂತಹ ರೇಷ್ಮೆ ಒಂದೇ ಗುಣಮಟ್ಟದ್ದು, ಅದರಲ್ಲಿ ಇರ್ತಕ್ಕಂತಹ ಜರಿ ಒಂದೇ ಗುಣಮಟ್ಟದ್ದು. ಆದ್ರೆ ಆ ವೈವಿಧ್ಯತೆ ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ಅಲ್ಲ. ಯಾರ್ಯಾರಿಗೆ ನನಗೆ ಗುಲಾಬಿ ಬಣ್ಣ ಇಷ್ಟ ಇರಬಹುದು, ಇನ್ನೊಬ್ರಿಗೆ ಹಸಿರು ಇಷ್ಟ ಇರಬಹುದು, ಮತ್ತೊಬ್ರಿಗೆ ಹಳದಿ ಇಷ್ಟ ಇರಬಹುದು, ಒಬ್ರಿಗೆ ಸೆರಗು ಇಷ್ಟ ಆಗ್ಬಹುದು, ಒಬ್ರಿಗೆ ಹಂಚು ಇಷ್ಟ ಆಗ್ಬಹುದು. ಹೀಗೆ ಅವರವರ ಅಭಿರುಚಿ ಬೇರೆ ಇರುತ್ತೆ. ಅವ್ರು ಆಸೆ ಪಟ್ಟು ಇಷ್ಟಪಟ್ಟು ತಗೊಂಡಿದ್ದನ್ನ ಆನಂದವಾಗಿ ಅದನ್ನ ಅನುಭವಿಸ್ತಾರೆ. ಅದಕ್ಕೋಸ್ಕರವಾಗಿ ತರ್ತರದ ವಿನ್ಯಾಸಗಳನ್ನು ಇಟ್ಟಿರ್ತಾರೆ. ಹಾಗೆ ಇಲ್ಲೂ ಕೂಡ ಹಾಗೆ ಶಾಸ್ತ್ರದಲ್ಲೂ ಹಾಗೆ ಭಗವಂತನ ಸೇರ್ಲಿಕ್ಕೆ ಸಾವಿರಾರು ದಾರಿಗಳು, ಯಾಕೆ ಒಬ್ಬನೇ ಭಗವಂತನ ಸೇರೋದಕ್ಕೆ ಇಷ್ಟೊಂದು ದಾರಿ ಬೇಕಾ ಅಂತ ಪ್ರಶ್ನೆ ಬರಬಹುದು. ಅವರವರ ಅಧಿಕಾರಕ್ಕೆ ತಕ್ಕ ಹಾಗೆ, ಅವರವರ ಗ್ರಹಣ ಶಕ್ತಿಗೆ ತಕ್ಕ ಹಾಗೆ, ಅವರವರ ಅಭಿರುಚಿಗೆ ತಕ್ಕ ಹಾಗೆ ಅವರವರಿಗೆ ಮಾರ್ಗವನ್ನು ತೋರಿಸಿದ್ದಾರೆ. ಹಾಗಾಗಿ ಭಗವಂತ ಅತ್ಯಂತ ಉದಾರಿ. ಅಣು ಬೃಹತ್ ಕೃಷಸ್ಥೂಲು ಅಂತ ಹೇಳ್ತಾರೆ, ಅಂದ್ರೆ ಅವನು ಅಣು ಹೌದು, ಅತ್ಯಂತ ಸಣ್ಣ ಇದು ಹೌದು, ಅತ್ಯಂತ ಬೃಹತ್ ಆದವನು ಹೌದು, ಬಹಳ ಸ್ಥೂಲವಾಗಿರೋನು ಹೌದು, ಬಹಳ ಕೃಷಿನೂ ಹೌದು. ಇದೇನು ಅಂದ್ರೆ ವೈರುಧ್ಯಗಳು, ಎಲ್ಲ ವೈರುಧ್ಯಗಳು ಕೂಡ ಭಗವಂತನ ಕಡೆಗೆ ಹೋಗ್ತಾರೆ. ಹಾಗಾಗಿ ನೀವು ಭಗವಂತನನ್ನ ಹೀಗೆ ಅಂತ ಒಂದು ಚೌಕಟ್ಟು ಹಾಕಿಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಗೆ ಕಲ್ಪನೆ ಮಾಡ್ತಿರೋ ಹಾಗೆ ಭಗವಂತ ಕಾಣ್ತಾನೆ. ಅವನು ಎಮ್ಮೆಯಾಗಿ ಕಾಣಬಹುದು, ಹಂದಿಯಾಗಿ ಕಾಣಬಹುದು, ಮನುಷ್ಯನಾಗಿ ಕಾಣಬಹುದು, ಸಿಂಹವಾಗಿ ಕಾಣಬಹುದು, ಕುದುರೆಯಾಗಿ ಕಾಣಬಹುದು, ಕಂಡಿದ್ದಾನೆ, ಸಾಕ್ಷಾತ್ಕಾರ ಮಾಡ್ಕೊಂಡವರಿದ್ದಾರೆ ಆಯಾ ರೀತಿಯಲ್ಲಿ. ಹಾಗೆ ಈ ಭಗವಂತನನ್ನ ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಕಲ್ಪನೆಗೆ ನಿಲುಕದಂತಹ ಭಗವಂತನನ್ನ ನಮಗೆ ಸಾಕ್ಷಾತ್ಕಾರ ಮಾಡಿಸಿ ಅವನು ಎಲ್ಲಾ ಕಡೆಯೂ ಇದ್ರೂ ಕೂಡ ನಮ್ಮ ಅಂತರಂಗದೊಳಗೂ ಇದ್ದಾನೆ. ನಮ್ಮ ಅಂತರಂಗದ ಅನುಭವ ಆಗದಲೆ ಹೊರಗಡೆ ಭಗವಂತ ಸಿಗೋಲ್ಲ. ತಮ್ಗೆ ಗೊತ್ತಿರೋ ಲಂಕಾಶಾಸ್ತ್ರ ನಮ್ದಲ್ಲಿ ಹೇಳ್ತಾರೆ, ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದೂರ್ಲಭ ಅಂತ. ಹಾಗೆ ಒಳಗಡೆ ಇರೋ ಭಗವಂತ ಅವನೇ ಎಲ್ಲಾ ಕಡೆಯೂ ಇರೋದು. ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ, ಆರನೇ ಶ್ವೇತಕೇತು ಹೇಳ್ತಾನೆ, ಅವನು ಎಲ್ಲಾ ಜ್ಞಾನವನ್ನು ಸಂಪಾದನೆ ಮಾಡ್ಕೊಂಡು ಗುರುಕುಲದಿಂದ ಮನೆಗೆ ಬರ್ತಾನೆ. ತಂದೆ ಕೇಳ್ತಾನೆ, ಏನಪ್ಪ ಏನೇನ್ ಕಲ್ತ್ಕೊಂಡು ಬಂದೆ ಅಂತ. ಅವನಿಗೆ ತಾನು ಕಲ್ತಿರ್ತಕ್ಕಂತಹ ಅಹಂಕಾರ ತುಂಬಾ ಇರ್ತದೆ, ಎಲ್ಲಾ ಕಲ್ತ್ಬಿಟ್ಟಿದ್ದೀನಿ, ನೀನ್ ಕಲಿಬೇಕಾದಂತಹ ಏನೂ ಇಲ್ಲ ಅಂತ. ಯಾಕೆಂದ್ರೆ ಗುರು ಹೇಳಿ ಕಲ್ಸಿರ್ತಾನೆ, ನನಗೆ ಗೊತ್ತಿರೋ ವಿಚಾರಗಳೆಲ್ಲ ನೀನ್ ಹೇಳಿದೀನಪ್ಪ, ಅದರಿಂದ ಇನ್ನೇನು ನೀನ್ ಕಲಿಯೋಷ್ಟಿಲ್ಲ, ನಿಮ್ದು ಸ್ನಾತಕ ವೃತ್ತಿ ಆಗಿದೆ, ನೀನು ಹೋಗಿ ಗೃಹಸ್ಥಾಶ್ರಮವನ್ನ ಸ್ವೀಕಾರ ಮಾಡಬಹುದು ಅಂತ ಹೇಳಿ ಕಳಿಸಿರ್ತಾರೆ. ಇವನು ಬರ್ತಾನೆ, ಆವಾಗ ತಂದೆಗೆ ಮಗನ ಮುಖ ನೋಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆ ಅವನು ಮಹಾ ದೊಡ್ಡ ದಾರ್ಶನಿಕ, ಅವನು ಋಷಿ ಸಾಧಕ. ಮಗನ ಮುಖ ನೋಡಿದ ಕೂಡಲೇ ಇವನಲ್ಲಿ ಅಹಂಕಾರ ಇದೆ, ಯಾಕೆಂದ್ರೆ ಎಲ್ಲಾ ಕಲ್ತ ಮೇಲೆ ಭಗವಂತನನ್ನ ಅರ್ಥ ಮಾಡ್ಕೊಂಡ್ಮೇಲೆ ಅಹಂಕಾರ ಅನ್ನೋದಲ್ಲಿ ಇರೋದಿಲ್ಲ. ಅದೇ ಗುರುತು, ಯಾವಾಗ ನಮ್ಮ ಅಹಂ ಹೊರಟೋಗುತ್ತೋ ಆಗ ಭಗವಂತ ನಮ್ಮಲ್ಲಿ ವಾಸ ಮಾಡ್ತಿದ್ದಾನೆ ಅನ್ನೋದಕ್ಕೊಂದು ಸಾಕ್ಷಿ. ಅದು ಎಲ್ಲಿ ಅಹಂ ಇದೆಯೋ ಅಲ್ಲಿ ಭಗವಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಜ್ಞಾನಿ ಅಲ್ಲ, ಭಗವಂತ ಅಂದ್ರೆ ಜ್ಞಾನ ಸ್ವರೂಪ, ಅವನೇ ಜ್ಞಾನಿ. ಹಾಗಾಗಿ ಮಗನನ್ನು ನೋಡಿದ ಕೂಡಲೇ ಇವನಿಗೆ ಗೊತ್ತಾಗ್ತು, ಓಹೋ ಇವನಿಗೆ ಏನು ಅಹಂಕಾರ ಕಡಿಮೆ ಆಗಿಲ್ಲ ಅಂತ. ಏನಪ್ಪ ಏನೇನು ಬರುತ್ತೆ ನಿಮಗೆ ಅಪ್ಪ, ಏನ್ ಬೇಕಾದ್ರೂ ಎಲ್ಲ ಬರುತ್ತೆ ನನಗೆ, ಎಲ್ಲ ಕಲ್ತ್ಕೊಂಡು ಬಂದ್ವಿ. ಹೌದಾ, ಎಲ್ಲ ಕಲ್ತಿದ್ಯಾ? ಹೌದು ಎಲ್ಲ ಬರುತ್ತೆ ನನಗೆ. ಹಾಗಾದ್ರೆ ಹೇಳಪ್ಪ, ಯಾವ್ದು ಒಂದನ್ನ ತಿಳಿದುಕೊಂಡ್ರೆ ಬೇರೆ ಇನ್ನೇನು ತಿಳಿಬೇಕಾದಂತಹ ಅಗತ್ಯ ಇಲ್ಲ ಅಂತದ್ ಒಂದು ವಿಚಾರ ಹೇಳು ನೋಡೋಣ. ಒಂದೇ ಹೇಳ್ಬೇಕಾವಾಗ, ಏನು ಅವನು ಕಲ್ತಿದ್ದೆಲ್ಲ ಜ್ಞಾಪಕ ಮಾಡ್ಕೋತಾನೆ. ಏನ್ ಮಾಡಿದ್ರು ಯಾವ ಒಂದನ್ನ ತಿಳ್ಕೊಂಡ್ರೆ ಇನ್ನೇನು ತಿಳಿಬೇಕಾಗಿದ್ದಿಲ್ಲ ಅನ್ನೋಂಥದ್ ಯಾವ್ದು ನಮ್ ಗುರುಗಳಿಗೆ ಹೇಳೇ ಇಲ್ವಲ್ಲ. ಆಗ ಅವನ ಅಹಂಕಾರಕ್ಕೊಂದು ಪೆಟ್ಟು ಬೀಳುತ್ತೆ, ಮಾತು ದೊಡ್ಡಕ್ಕೆ ಶುರುವಾಗುತ್ತೆ. ತಂದೆ ಎದುರುಗಡೆ ಕೈ ಮುಕ್ಕೊಂಡು ಹೇಳ್ತಾನೆ, ಅಪ್ಪ ಇದೊಂದು ವಿಚಾರ ಮಾತ್ರ ನನಗೆ ತಲೆಗೂ ಹೋಗ್ಲಿಲ್ಲ, ನೀವು ಕೇಳಿದ್ಮೇಲೆ ಎಲ್ಲ ಬರುತ್ತೆ ನನಗೆ, ಎಲ್ಲ ಕಲ್ತ್ಕೊಂಡು ಬಂದ್ವಿ. ಹೌದಾ, ಎಲ್ಲ ಕಲ್ತಿದ್ಯಾ? ಹೌದು ಎಲ್ಲ ಬರುತ್ತೆ ನನಗೆ. ಹಾಗಾದ್ರೆ ಹೇಳಪ್ಪ, ಯಾವ್ದು ಒಂದನ್ನ ತಿಳ್ಕೊಂಡ್ರೆ ಬೇರೆ

ನನಗೆ ನಾನು ಕೂಸಿ ಕಲ್ತಿರ್ಬೇನು. ಆವಾಗ ಹೇಳ್ತಾನೆ, ನೋಡ್ದ ಇದಿರ್ಬೇಕು, ನೀನು ಮೊದಲು ಹೇಳಿದ ಮಾತಿಗೂ ಈ ಮಾತಿಗೂ ಎಷ್ಟು ವ್ಯತ್ಯಾಸ ಇದೆ, ನೀನು ಇದನ್ನ ತಿಳ್ಕೊಂಡು ಆಮೇಲೆ ನನ್ನ ಹತ್ರ ಬಾ, ಅಲ್ಲಿವರೆಗೆ ಬರಬೇಡ ಅಂತ ಹೇಳ್ತಾನೆ. ಆಮೇಲೆ ಅವನು ಸಾಧನೆ ಮಾಡ್ತಾನೆ, ಅಹಂಕಾರ ತಿಳ್ಕೊಳ್ತಾನೆ, ನಾನು ತುಂಬಾ ಚಿಕ್ಕವನು ಅನ್ನೋ ಇದು ಬರುತ್ತೆ. ಆ ವಿನಯ, ವಿನಮ್ರತೆ ಮತ್ತು ಅಹಂ ಹೊರಟೋದ್ರೆ ಅವನಿಗೆ ಸಾಕ್ಷಾತ್ಕಾರ ಆಗೋದು. ಮತ್ತೆ ತಂದೆ ಹತ್ರ ಬರ್ತಾನೆ, ಈಗ ಬಂದ ರೀತಿಗೂ ಮೊದಲು ಬಂದ ರೀತಿಗೂ ಅಜಗಜಾಂತರ ವ್ಯತ್ಯಾಸ. ಆಗ ಅಹಂಕಾರದಿಂದ ಎರೆಯುಸಿ ಬಂದಿದ್ರೆ ಈಗ ವಿನಮ್ರತೆಯಿಂದ ಬೆನ್ನು ಬಾಗಿ ಬರ್ತಾನೆ. ಅಪ್ಪ ನಾನು ಮತ್ತೆ ಬಂದಿದ್ದೇನೆ ಅಂದ್ರೆ ತಿಳ್ಕೊಂಡು ಬಂದಿದ್ದೇನೆ ಅಂತ ಹೇಳಲಿಲ್ಲ ಅವನು, ನಾನು ಮತ್ತೆ ಬಂದೆ ಹೇಳಪ್ಪ. ಆವಾಗ ಹೇಳ್ತಾನೆ, ಇಡೀ ಬ್ರಹ್ಮಾಂಡವೆಲ್ಲ ಒಂದೇ ಒಂದು ಆ ದಿವ್ಯ ಶಕ್ತಿ ಆ ಪರಮಾತ್ಮದಿಂದ ತುಂಬಿದೆ. ಬ್ರಹ್ಮಾಂಡದಲ್ಲಿ ಇರೋದೆಲ್ಲ ಅದು ಒಂದೇ ಒಂದು, ಅದನ್ನು ತಿಳ್ಕೊಂಡು ಬಿಟ್ರೆ ಇನ್ನೇನು ತಿಳಿಯೋಷ್ಟಿಲ್ಲ. ಗೊತ್ತಾಗಬೇಕು, ಒಂದೇ ಮಾತು, ಪ್ರಪಂಚವೆಲ್ಲ ಅವನೇ, ಅಣು ರೇಣುಗಳಲ್ಲಿ ಇರ್ತಕ್ಕಂಥವನು ಅವನೇ. ಅದಕ್ಕೆ ಉಪನಿಷತ್ನಲ್ಲಿ ಅವನು ಉದಾಹರಣೆ ಕೊಡ್ತಾನೆ, ಹೇಗೆ ಆಲದ ಬೀಜ ನೀವೆಲ್ಲ ನೋಡಿರ್ಬಹುದು, ಒಂದು ಗಸಗಸೆಯಷ್ಟು ಗಾತ್ರ ಇರುತ್ತೆ ಬೀಜ, ಸಾಮಾನ್ಯ ಸಾಸಿವೆಗಿಂತ ಚಿಕ್ಕದು. ಆ ಗಸಗಸೆಯಷ್ಟು ಗಾತ್ರದ ಬೀಜದಲ್ಲಿ ಬೃಹತ್ತಾದ ಆಲದ ಮರ ಹುದುಗಿದೆ. ಹೇಗೆ ಹುದುಗಿದೆಯೋ ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅದು ಅಂತದ್ದು ಹುದುಗಿರೋ ರೀತಿನಲ್ಲಿ ಭಗವಂತ ಅತ್ಯಂತ ಸಣ್ಣ ಅಣುವಿನಲ್ಲೂ ಕೂಡ ಕೂತಿದ್ದಾನೆ. ನಿನ್ನಲ್ಲಿ ನನ್ನಲ್ಲಿ ಇಡೀ ವಿಶ್ವದಲ್ಲಿ ನನಗೆ ಎಲ್ಲ ಅವನೇ ಕಾಣಿಸ್ತಾ ಇದ್ದಾನೆ. ಆಗ ತಂದೆಗೆ ಬಹಳ ಆನಂದ ಆಗುತ್ತಂತೆ ಮಗನ್ ನೋಡು, ಭಲೆ ಮಗನೇ ಹೌದು, ನೀನೀಗೆಲ್ಲ ತಿಳ್ಕೊಂಡ್ಬಿಟ್ಟೆ, ಇನ್ನೇನು ನೀನ್ ತಿಳ್ಕೊಳ್ಳೋಷ್ಟು. ಇದು ಇದು ಪ್ರತಿಯೊಬ್ಬನಿಗೂ ಬರಬೇಕು, ಇದು ಸಾಕ್ಷಾತ್ಕಾರ, ಇದು ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಆದಾಗ್ಲೇನೆ ಇಡೀ ಪ್ರಪಂಚ ನಮ್ಗೆ ಬ್ರಹ್ಮಮಯವಾಗಿ ಕಾಣೋದು. ಆ ಹಾಗೆ ಬ್ರಹ್ಮಮಯವಾಗಿ ಕಂಡು ಸಾಧಿಸಿದವರು ನಮ್ಮ ಕಣ್ ಮುಂದಿರೋರೇ ರಾಮಕೃಷ್ಣ. ಅವರಿಗೆ ಆ ಲಾನ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರೆ ಯಾರು ಭಕ್ತರು ಅಥವಾ ದಕ್ಷಿಣೇಶ್ವರಕ್ಕೆ ಬಂದವರು ಆ ಲಾನ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರೆ ಎದೆ ಒತ್ತಿ ಹಿಡ್ಕೊಳ್ಳೋರಂತೆ. ಪಕ್ಕದಲ್ಲಿ ಹೃದಯ ಕೇಳ್ತಿದ್ರಂತೆ, ಏನ್ ಮಾವ ಎದೆ ನೋವುತ್ತಾ ನಿಮ್ಗೆ, ಏನಾದ್ರೂ ಬೇಕಾ? ಯಾಕೆಂದ್ರೆ ಅವ್ರು ತುಂಬಾ ಸಾಧನೆ ಮಾಡೋರು, ಅವ್ರಿಗೆ ದೇಹದ ಪರಿವೇನೆ ಇರ್ತಾ ಇರ್ಲಿಲ್ಲ. ಹೃದಯನೇ ಅವರ ಪ್ರತಿಯೊಂದು ಚಲನವಲನಗಳನ್ನು ನೋಡ್ಬಿಟ್ಟು ಅವ್ರಿಗೆ ಏನಾಗಿದೆ ಅಂತ ಅರ್ಥ ಮಾಡ್ಕೊಂಡು ಅವ್ರ ಸೇವೆ ಮಾಡ್ತಿರ್ತಕ್ಕಂತ ಒಬ್ಬ ಅವ್ರ ಸೋದರಳಿಯ. ಏನಾಗುತ್ತೆ ಮಾವ ನಿಮ್ಗೆ, ಏನಾದ್ರೂ ಬೇಕಾ ನಿಮ್ಗೆ ಅಂತ ಕೇಳಿದ್ರೆ, ಇಲ್ಲಪ್ಪ ಅವರಲ್ಲಿ ನಡ್ಕೊಂಡು ಹೋಗ್ತಿದ್ದಲ್ಲ, ನನ್ನ ಎದೆ ಮೇಲೆ ನಡೆದ ಕಾಲು ಹಾಳು ಅನಿಸ್ತಾ ಇದೆ ನಂಗೆ. ಯಾಕೆಂದ್ರೆ ಆ ಹುಲ್ಲಿನಲ್ಲಿರೋ ಪರಮಾತ್ಮನೇ ಇವ್ರ ಎದೆಯಲ್ಲಿ ಇರೋದು. ಅದು ಅನುಭವಿಸಿ ಆ ನೋವನ್ನು ಅನುಭವಿಸ್ತಿದ್ರಂತೆ, ಆ ಮುಖದಲ್ಲಿ ಆ ನೋವು ಕಾಣಿಸ್ತಿತ್ತು. ಇದು ಆ ಭಗವಂತನನ್ನ ಅನುಭವ ಮಾಡ್ಕೊಳ್ಳೋದು ಅಂತಕ್ಕಂತ. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ನನ್ಗೆ ಅಂತ ಅನುಭವ ಇನ್ನೂ ಆಗಿಲ್ವಲ್ಲ, ನಾನು ಎಷ್ಟು ಮಟ್ಟಿಗೆ ಇದಕ್ಕೆ ಅರ್ಹಳು ಈ ಮಾತಾಡೋದಕ್ಕೆ ಅಥವಾ ಈ ವಾಹಿನಿ ಮಾತಾಡೋದಕ್ಕೆ ಅಂತ ಹೇಳೋದು ಕಾರಣ. ಆದ್ರೂ ಕೂಡ ನಾವು ಪ್ರಯತ್ನ ಬಿಡಬಾರ್ದು. ಎಲ್ಲರೂ ರಾಮಕೃಷ್ಣರಾಗ್ಲಿಕ್ಕೆ ಸಾಧ್ಯ ಇದೆ ಹೋದ್ರೂ ಕೂಡ ರಾಮಕೃಷ್ಣರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಹೋಗ್ಲಿಕ್ಕೆ ಸಾಧ್ಯ ಇದೆ. ನಾವು ಮನಸ್ಸು ಮಾಡಿದ್ರೆ ದೇವರನ್ನ ಒಲಿಸ್ಕೋಬಹುದು, ದೇವರನ್ನ ಕಾಣಬಹುದು. ಪ್ರತ್ಯಕ್ಷವಾಗಲ್ದೇ ಆದ್ರೂ ನಮ್ಮ ಅಂತರಂಗದಲ್ಲಿ ಕಣ್ಮುಚ್ಕೊಂಡಾಗ ನಮ್ಗೆ ಅವ್ನು ಕಾಣ್ತಾನೆ ಅನ್ನುವಂತ ಒಂದು ಭರವಸೆಯನ್ನ ತಂದುಕೊಟ್ಟಿದ್ದಾರೆ. ಹಾಗೆ ನಮ್ಮ ಸ್ವಾಮಿನೂ ಹಾಗೇ ಮಾಡಿದ್ದಾರೆ. ರಾಮಕೃಷ್ಣರು ಬಹಳ ಹಿಂದೆ, ನಾನ್ ಕಂಡಿಲ್ಲ ಅಥವಾ ಆಗ್ಲೂ ನಾನು ಜನ್ಮ ತಾಳಿದ್ನೋ ಏನೋ, ಯಾಕೆಂದ್ರೆ ನಂಗೆ ಅವ್ರ ಮೇಲೆ ಇಷ್ಟೊಂದು ಭಕ್ತಿ ಪ್ರೀತಿ ಪ್ರೇಮ ಬರಬೇಕಾದ್ರೆ ಬಹುಶಃ ಆಗ್ಲೂ ನಾನು ಇದ್ದೋ ಏನೋ ಅಂತ ಅನ್ಸುತ್ತೆ. ಆದ್ರೆ ಈಗಂತೂ ನಾನಿರೋದು ನನ್ಗೆ ಗೊತ್ತು, ಸ್ವಾಮಿ ಜೊತೆಗಿದ್ದೆ, ಸ್ವಾಮಿ ಹೇಳಿರೋದು ಕೇಳಿದೀನಿ, ವಾಹಿನಿಗಳನ್ನು ಅವ್ರು ಮಾತನಾಡಿರೋದು ಕೇಳಿದೀನಿ, ಇವಾಗ ಪುಸ್ತಕ ರೂಪದಲ್ಲೂ ಬಂದಿದೆ. ಆದ್ರಿಂದ ಅವ್ರು ಎಷ್ಟು ಸುಲಲಿತವಾಗಿ ನಮ್ಮನ್ನ ಕೈ ಹಿಡಿದು, ಚಿಕ್ಕ ಮಕ್ಕಳನ್ನ ಹೇಗೆ ಒಬ್ಬ ಅಥ್ಲೆಟಿಕ್ ಪ್ಲೇಯರ್ ಮಗುನ ಕೈ ಹಿಡ್ಕೊಂಡು ನಿಧಾನ ಹೆಜ್ಜೆ ಇಟ್ಕೊಂಡು ಹೋಗ್ತಾನೆ, ಅವ್ನು ಮ್ಯಾರಥಾನ್ ರೇಸಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದವನು ಆಗಿರ್ಬಹುದು ತಂದೆ. ಆದ್ರೆ ಮಗುವನ್ನ ಕರ್ಕೊಂಡು ಹೋಗುವಾಗ ಬಹಳ ಜಾಗರೂಕತೆಯಿಂದ ಅದರ ಮಟ್ಟಕ್ಕೆ ಇಳಿದು ನಿಧಾನವಾಗಿ ಹೆಂಗೆ ಹೆಜ್ಜೆ ಇಡಿಸ್ಕೊಂಡು ಕರ್ಕೊಂಡು ಹೋಗ್ತಾನೋ, ನನ್ನ ಸಾಯಿ ಭಗವಂತನು ಎಲ್ಲ ಭಕ್ತರನ್ನ ಹಾಗೆ ಕರ್ಕೊಂಡು ಹೋಗಿದ್ದಾರೆ. ಭಗವಂತನ ದರ್ಶನ ಮಾಡಿಸೋದೇ, ತಾವೇ ದರ್ಶನ ಕೊಟ್ಬಿಟ್ಟಿದ್ದಾರೆ. ದರ್ಶನ ಸ್ಪರ್ಶನ ಸಂಭಾಷಣೆ ಎಲ್ಲವನ್ನು ಕೊಟ್ಟು ನಮ್ಗೆ ನಿಜವಾಗಿಯೂ ಕೂಡ ಏನು ನಾವು ಅರ್ಹರೋ ಅಲ್ವೋ ಗೊತ್ತಿಲ್ಲ, ನಮ್ಗೆ ಏನ್ ಸಾಧನೆ ಹಿಂದಿನ ಜನ್ಮದಲ್ಲಿ ಮಾಡಿದ್ವೋ ಈ ಜನ್ಮದಲ್ಲಂತೂ ಖಂಡಿತ ಮಾಡಿದ್ದಲ್ಲ ಅದು. ಯಾಕಂದ್ರೆ ಸಹಸ್ರಾರು ವರ್ಷಗಳ ತಪಸ್ಸಿಗೂ ಕೂಡ ಒಲಿದೆ ಇರುವಂತಹ ಭಗವಂತ ನಮ್ಗೆ ಅನಾಯಾಸ ಕೈ ಸಿಕ್ಬಿಟ್ಟ. ಅವನ ಜೊತೆಗೆ ಹೆಜ್ಜೆ ಹಾಕುವಂತ ಅವಕಾಶ ಸಿಕ್ತು, ಅವನ ಜೊತೆಗೆ ಊಟ ಮಾಡೋ ಅವಕಾಶ ಸಿಕ್ತು, ಅಷ್ಟೇ ಸಾಲದು ಅಂತ ಸ್ವಾಮಿ ಒಂದು ಮಾತು ಹೇಳಿದ್ರು. ಅದನ್ನ ನನ್ನ ಸಂದರ್ಭದಲ್ಲಿ ಹೇಳೇ ಮುಂದೆ

0: ಬೇಕಾಗುತ್ತೆ. ಸ್ವಾಮಿ ಕೊಡೈಕೆನಲ್ನಲ್ಲಿ ಮಕ್ಕಳ ಜೊತೆ ಸಂಭಾಷಣೆ ಮಾಡುವಾಗ ಹೇಳಿದ್ರು, ನನಗೆ ನಿಮ್ಮನ್ನು ಕಂಡ್ರೆ ತುಂಬಾ ಪ್ರೀತಿ, ಯಾಕೆ ಗೊತ್ತಾ ಅಂತ ಕೇಳಿದ್ರಂತೆ. ಯಾಕೆ ಹೇಳಿ ಸ್ವಾಮಿ, ನಮಗೂ ಅಷ್ಟೇ, ನಿಮ್ಮನ್ನು ಕಂಡ್ರೆ ತುಂಬಾ ಪ್ರೀತಿ ಮಕ್ಕಳೆಲ್ಲ ಹೇಳಿದ್ರಂತೆ. ಆಗ ಹೇಳಿದ್ರಂತೆ, ಸ್ವಾಮಿ ನನಗೆ ನಿಮ್ಮಲ್ಲಿ ನಾನು ಕಾಣ್ತೀನಿ, ನನಗೂ ನಿಮಗೂ ಏನ್ ವ್ಯತ್ಯಾಸ ಅಂದ್ರೆ ನನಗೆ ನಿಮ್ಮಲ್ಲಿ ನಾನು ಕಾಣ್ತೀನಿ, ಆದ್ರೆ ನಿಮಗೆ ನಿಮ್ಮಲ್ಲಿ ನಾನು ಕಾಣ್ತಾ ಇಲ್ಲ. ನೋಡಿ ಎಷ್ಟು ದೊಡ್ಡ ಮಾತು ಇದು, ಬಹಳ ದೊಡ್ಡ ವೇದಾಂತದ ಮಾತು ಇದು. ಪುಟ್ಟ ಮಕ್ಕಳಿಗೂ ಕೂಡ ಅಷ್ಟು ದೊಡ್ಡ ವೇದಾಂತವನ್ನು ಎಷ್ಟು ನಿರರ್ಗಳವಾಗಿ ಒಂಥರ ಸಾಕ್ಷಿ ಸಮೇತವಾಗಿ ಉದಾಹರಣೆ ಸಮೇತವಾಗಿ ಅವ್ರು ಹೇಳಿದ್ರು ಅಂತಂದ್ರೆ, ಹೌದು, ನಾವು ನಮ್ಮ ಒಳಗಡೆ ಸ್ವಾಮಿನ ಕಂಡಿದ್ದಿದ್ರೆ ನಮ್ಮ ರೀತಿನೇ ಬೇರೆ ಆಗ್ತಿತ್ತು, ನಾವು ರಾಮಕೃಷ್ಣರಾಗ್ತಿದ್ವು, ನಾವು ಸ್ವಾಮಿ ಆಗ್ತಿದ್ವು. ಸ್ವಾಮಿ ಅದೇ ಹೇಳಿದ್ರು, ನಿಮಗೂ ನನಗೂ ಏನು ಭೇದ ಇಲ್ಲ, ನೀವು ನನ್ನ ಹಾಗೆ ಆದ್ರೆ ನನ್ನ ವಿಚಾರದಲ್ಲಿ ನಿಮ್ಗೆ ಏನು ಒಂಥರ ಕುತೂಹಲವೇ ಇರಲ್ಲ, ಆಶ್ಚರ್ಯವೇ ಇರಲ್ಲ, ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ನೀವು ಯಾಕೆ ಪಡ್ತೀವಿ ಅಂದ್ರೆ ನೀವು ನನ್ನ ಹಾಗಾಗಿಲ್ಲ, ನೀವು ನಾನೇ ಆಗ್ಬೇಕು, ಯಾಕೆಂದ್ರೆ ನಿಮ್ಮಲ್ಲಿರೋದು ನಾನೇ ಆದ್ರಿಂದ ನೀವು ನಾನು ಆಗ್ಬೇಕು. ಅದಕ್ಕೆ ಅವ್ರು ಈ ಸಾಧನ ಮಾರ್ಗಗಳನ್ನು ಹೇಳಿದ್ರು, ಈ ವಾಹಿನಿಗಳನ್ನೆಲ್ಲ ಕೊಟ್ಟರು. ನಮ್ಗೆ ಏನ್ ಮಾಡ್ಬೇಕದಕ್ಕೆ, ಎಲ್ಲಾ ಸ್ವಾಮಿ ಹೇಳಿರೋದು ಪ್ರತಿಯೊಂದು ಶಾಸ್ತ್ರಗಳೇ, ಭಗವದ್ಗೀತೆನೆ ಅವ್ರು ಹೇಳಿರೋದು. ಈ ನೀವು ಯಾವುದೇ ವಾಹಿನಿ ತಗೊಳ್ಳಿ, ಈ ಪ್ರಶಾಂತಿ ವಾಹಿನಿಯಲ್ಲೂ ಅವರು ಅದನ್ನೇ ಹೇಳಿದ್ರು. ಇಲ್ಲಿ ಏನ್ ಹೇಳಿದ್ರು ಅಂದ್ರೆ, ಇಲ್ಲಿ ಮುಖ್ಯವಾಗಿ ಅವರು ಒತ್ತು ಕೊಟ್ಟಿದ್ದು ಪ್ರಶಾಂತಿಗೆ. ಇಲ್ಲಿ ಎರಡು ನಮ್ಗೆ ಶಾಂತಿ ಪ್ರಶಾಂತಿ ಎರಡರಲ್ಲಿರ್ತಕ್ಕಂತ ವ್ಯತ್ಯಾಸವನ್ನು ಹೇಳಿದ್ರು ಸ್ವಾಮಿ. ಶಾಂತಿ ಅಂದ್ರೆ ಏನು ಹೇಳ್ತಾರೆ, ಗ್ಯಾಪ್ ಬಿಟ್ವೀನ್ ಟೂ ವರೀಸ್ ಅಂತ. ಅಂದ್ರೆ ಒಂದು ಚಿಂತೆಗೂ ಮತ್ತೊಂದು ಚಿಂತೆಗೂ ಮಧ್ಯದಲ್ಲಿರ್ತಕ್ಕಂತಹ ಒಂದು ಕಾಲಾವಕಾಶ ಇದೆಯಲ್ಲ, ಅದು ಶಾಂತಿ. ಏನೋ ದೊಡ್ಡ ಸಮಸ್ಯೆ ಇತ್ತು ನಮ್ಗೆ, ಅದು ಇವತ್ ಬಗೆಹರಿತು. ಹಾಗೆ ಬಗೆಹರಿದಾಗ ಮನಸ್ಸಿಗೆ ಒಂದು ರೀತಿಯ ಶಾಂತಿ ಸಿಗುತ್ತೆ. ಅವಾಗ ಹೇಳ್ತೀವಿ ನಾವು, ಮನಸ್ಸಿಗೆ ನಿರಾಳ ಆಯ್ತು ಅಂತ, ಇವತ್ತು ನಾನು ಪರಮ ಸುಖಿ, ನಾನು ಏನು ಯೋಚನೆ ಇಲ್ಲ ಅಂತ. ಎಲ್ಲಿವರೆಗೆ ಇರುತ್ತೆ ಅದು? ಈ ಸಮುದ್ರದಾನೆ ಬಂದಾಗ ಇನ್ನೊಂದಾನೆ ಬರೋವರೆಗೆ ಮಾತ್ರ. ಮತ್ತೆ ಯಾವುದೋ ಒಂದು ಸಮಸ್ಯೆ ಶುರುವಾಯ್ತು, ಮತ್ತೆ ಚಿಂತೆ ಶುರುವಾಯ್ತು, ಆವಾಗ ನಮ್ಮ ಶಾಂತಿ ಕೆಟ್ಟೋಯ್ತು. ಇದಲ್ಲ ಶಾಂತಿ, ಪ್ರಶಾಂತಿ. ಅದರಲ್ಲಿ ಈ ತರ ಗ್ಯಾಪ್ ಅಲ್ಲ ಅದು. ನಿಮ್ಗೆ ಕಷ್ಟವೇ ಬರಲಿ, ಸುಖವೇ ಇರಲಿ, ಏನೇ ಆಗಿದ್ರು ಕೂಡ ಈ ಶಾಂತಿಗೆ ವ್ಯತ್ಯಾಸ ಆಗ್ಬಾರ್ದು. ಅಂತಹ ಒಂದು ಪ್ರಶಾಂತಿಯನ್ನು ನೀವು ಸಂಪಾದನೆ ಮಾಡಿದ್ರೆ ಭಗವಂತ ಕೈ ಎಳೆದ ನಿಮ್ಗೆ ಸಿಗ್ತಾನೆ. ಪ್ರಶಾಂತಿ ಸಿಕ್ಕಿದ ಮೇಲೆ ನೆಕ್ಸ್ಟ್ ಡೋರೇ ಭಗವಂತ. ಇದನ್ನು ಸ್ವಾಮಿ ಹೇಳ್ತಾರೆ. ಹಾಗಾದ್ರೆ ಈ ಪ್ರಶಾಂತಿನ ಹೇಗ್ ಪಡಿಬೇಕು, ಈ ಪ್ರಶಾಂತಿಯನ್ನ ಹೇಗ್ ಪಡಿಬೇಕು, ಇದಕ್ಕೇನು ಇದು? ಆವಾಗ ನಿನ್ನೆ ನೀವೆಲ್ಲ ಅದಕ್ಕೆಲ್ಲ ಹೇಳಿದ್ರ, ಬಹುಶಃ ನಿನ್ನೆ ನಾನು ಬಂದಿಲ್ಲ, ಅದ್ರ ವಿಚಾರ ಅವ್ರು ಹೇಳಿರ್ತಾರೆ. ಪ್ರಶಾಂತಿ ಅಂದ್ರೆ ಏನು, ಅದನ್ನ ಹೇಗ್ ಪಡಿಬೇಕು ಅನ್ನೋದಕ್ಕೆ ಈ ವಾಹಿನಿಯಲ್ಲಿ ಸುಮಾರು ಒಂದು 38 ಏನೋ ಬಹುಶಃ ಚಾಪ್ಟರ್ಗಳಲ್ಲಿ ಹಂತ ಹಂತವಾಗಿ ನಮ್ಮನ್ನ ಪ್ರಶಾಂತಿ ಕಡೆಗೆ ಸ್ವಾಮಿ ಕರ್ಕೊಂಡು ಹೋಗ್ತಾರೆ. ಇವತ್ತು ನನ್ನ ಭಾಗಕ್ಕೆ ಬಂದಿರೋದ್ರಲ್ಲಿ 5 ಅಂಶಗಳನ್ನು ಅವ್ರು ಹೇಳ್ತಾರೆ, ಹೇಗೆ ಪ್ರಶಾಂತಿಯನ್ನು ಪಡಿಬೇಕು, ಅದಕ್ಕೇನೇನು ಸಾಧನೆ ಮಾಡಬೇಕು. ಸುಮ್ ಸುಮ್ನೆ ಪ್ರಶಾಂತಿ ಬರೋದಿಲ್ಲ ನಮ್ಗೆ. ಸುಮ್ನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಭಗವಂತನ ಧ್ಯಾನ ಮಾಡ್ತೀನಿ ನಾನು ಚಿಂತೆಯಾಗಿ ಅಂತ ಕೂತ್ರೆ ಆಗೋದೇ ಇಲ್ಲ. ಅದಕ್ಕೆ ಒಂದು ಮನಸ್ಥಿತಿ ಬೇಕು, ಆ ಮನಸ್ಥಿತಿಯನ್ನು ನಾವು ಸಂಪಾದನೆ ಮಾಡಬೇಕು. ಅನ್ಕಸ್ಟ್ ಮೈಂಡ್ ಅಂತ ಹೇಳ್ತಾರೆ, ಅಂದ್ರೆ ತಳಮಳರಹಿತವಾದಂತಹ ಒಂದು ಮನಸ್ಥಿತಿ, ಪ್ರಶಾಂತವಾಗಿರ್ತಕ್ಕಂತಹ. ಅದೇನು ಹೇಳ್ತಾರಲ್ಲ, ಚಿಂತೆ ಇಲ್ಲದೆ ಇದ್ದವನಿಗೆ ಸಂತೆಯಲ್ಲೂ ನಿದ್ದೆ ಅಂತೆ. ಅಂತ ಎಂತ ಸಂತೆಯಲ್ಲಿದ್ರು ಕೂಡ ಎಲ್ಲೋ ಕಾಡಲ್ಲಿ ಕೂತ್ಕೊಂಡು ಪ್ರಶಾಂತಿ ಸಂಪಾದನೆ ಮಾಡೋದಲ್ಲ ಸ್ವಾಮಿ ಹೇಳೋದು. ಸಮಾಜದಲ್ಲಿ ಇದ್ದುಕೊಂಡು ಎಲ್ಲಾ ಚಿಂತೆ ಸಮಸ್ಯೆ ಎಲ್ಲಾ ಸವಾಲುಗಳನ್ನು ಎದುರಿಸಿಕೊಂಡು ಕೂಡ ಆ ಪ್ರಶಾಂತಿಯನ್ನು ಕಾಪಾಡಿಕೊಳ್ಳೋದಿದೆಯಲ್ಲ, ಅದೊಂದು ಯೋಗ. ಅದು ಹಾಗೆ ಬರೋದಿಲ್ಲ, ಅದಕ್ಕೆ ತುಂಬಾ ಸಾಧನೆ ಬೇಕು. ಒಂದು ತಮಾಷೆಯಾಗಿ ಒಂದು ಕತೆ ಹೇಳ್ತಾ ಇದ್ರು ನಾವೆಲ್ಲ ಚಿಕ್ಕೋರಿದ್ದಾಗ. ಒಬ್ಬ ರಾಜ ಇದ್ನಂತೆ, ಅವನಿಗೆ ಯಾವ್ದೋ ಕಾಯಿಲೆ ಬಂದ್ಬಿಟ್ಟಿದೆ, ಯಾವ್ದೋ ಮಾನಸಿಕವಾದ್ದು, ದೈಹಿಕವಾದ್ದಲ್ಲ, ಮಾನಸಿಕವಾದಂತ ಒಂದು ಕಾಯಿಲೆ ಬಂದ್ಬಿಟ್ಟಿದೆ. ಯಾರ ಹತ್ರ ಔಷಧಿ ತಗೊಂಡ್ರು ಅವನಿಗೆ ಆ ಕಾಯಿಲೆ ವಾಸಿಯಾಗಿಲ್ಲ. ದಂಗೂರ ಎಲ್ಲ ಸಾರಿಸ್ಬಿಟ್ಟ, ನನ್ನ ಕಾಯಿಲೆಯನ್ನ ಯಾರು ವಾಸಿ ಮಾಡ್ತಾರೋ ಅವರಿಗೆ ಅರ್ಧ ರಾಜ್ಯ ಕೊಡ್ತೀನಿ. ವಾಸಿ ಮಾಡದೇ ಇದ್ರೆ ತಲೆ ತೆಗಿತೀವಿ. ಯಾರ ಔಷಧಿ ಕೊಡಕ್ ಬರ್ತಾರೆ ಅವನಿಗೆ? ಯಾರ್ಯಾರೋ ಬಂದು ವಾಸಿ ಆಗಿಲ್ಲ ಅಂತ ಆದ್ಮೇಲೆ ಇವ್ನು ದಂಗೂರ ಸಾರ್ತಿದ್ರು. ಯಾಕಂದ್ರೆ ಹಿಂದಿನವರೆಲ್ಲ ಬದುಕೊಂಡ್ಬಿಟ್ರು ಪಾಪ. ಅವ್ರ ಕೈಲಾಗ್ಲಿಲ್ಲ, ಕೈ ಎತ್ತಿದ್ರು, ಅವ್ರಿಗೆ ಆಯಸ್ಸು ಗಟ್ಟಿ ಇತ್ತು. ರಾಜನಿಗೆ ಈ ದುರ್ಬುದ್ಧಿ ಅವಾಗ ಬಂದಿರ್ಲಿಲ್ಲ. ಎಲ್ಲ ಔಷಧಿ ಕುಡ್ದು ಕುಡ್ದು ಬೇಜಾರ ಕಡೆಗೆ ಇದೊಂದು ಇದು ಕೊಟ್ಟಾರೆ. ಯಾಕಂದ್ರೆ ಯಾರನ್ನ ನೋಡ್ರೆ ಬಂದು ಏನೋ ಕೊಟ್ರೆ ಕುಡ್ದು ಕುಡ್ದು ಸಾಕಾಗೋಗಿದೆ ಅವ್ರಿಗೆ. ಅದಕ್ಕೆ ನಿಜವಾದಂತ ಸಾಮರ್ಥ್ಯ ಇರೋನ್ ಬಂದ್ರೆ ನನ್ ಕಾಯಿಲೆ ವಾಸಿ ಆಗುತ್ತೆ. ಆ ಸಾಮರ್ಥ್ಯ ಇರ್ತೈತೆ ದುಡ್ಡಿನಾಗ್ಲೆ ಬರೋಕ್ಕೆ, ತಲೆ ತೆಗಿತೀನಿ ಅಂದ್ರೆ ಯಾರು ಬರಲ್ಲ. ಅಲ್ಲಿವರೆಗೆ ಸದ್ಯ ನಾನ್ ಬಚಾವ್ ಹೋಗಿ ಕಹಿ ಔಷಧಿ ಕುಡಿಯೋ ತಪ್ಪುತ್ತೆ ಅಂತ ಅವನ ಆಲೋಚನೆ. ಆಮೇಲೆ ಡಂಗೂರ ಸಾರ್ತದಂದ್ರೆ ಒಬ್ಬ ಯೋಗಿ ಹೌದೂಂತ ಹರಕ್ ಬಟ್ಟೆ ಹಾಕೊಂಡಿದ್ದ ಹೌದೂಂತ ಅಂದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ. ಅವನಿಗೆ ಯಾವ ಪ್ರಚಾರವೂ ಬೇಕಿಲ್ಲ, ಯಾವ ಆಡಂಬರೂ ಇಲ್ಲ. ಬಟ್ಟೆ ಹಾಕಿದ್ರೆ ಹಾಕ್ತ, ಬಿಟ್ಟರು ಬಿಟ್ಟ. ಹ್ಯಾಗಂದ್ರೆ ಹಾಗೆ ಇರ್ತಾನೆ, ಕೊಳಕಾಗಿರ್ತಾನೆ, ಸ್ವಚ್ಛನಾಗಿ ಕಾಣಿಸ್ತಾನೆ. ಸಮಾಜದಿಂದ ದೂರನೇ ಅವನು ಯಾವಾಗ್ಲೂ ಇರ್ತಕ್ಕಂಥದ್ದು. ಅವನು ಸದಾ ಬ್ರಹ್ಮನಲ್ಲೇ ಮನಸ್ಸು ಲೀನವಾಗಿರ್ತಕ್ಕಂಥದ್ದಾದ್ರಿಂದ ಈ ಸಾಮಾಜಿಕ ಇದ್ರ ಬಗ್ಗೆ ಅವನಿಗೆ ಯಾವ ಗಮನವೇ ಇಲ್ಲ ಅಂತ ಒಬ್ಬ ಅವಧೂತ ಇದನ್ ಕೇಳ್ದ, ನೋಡ್ದ. ರಾಜ ಎಲ್ಲಾ ಕಡೆನೂ ಅವನ ದೂತರನ್ನ ಬಿಟ್ಟಿದ್ದ. ರಾಜಭಟ್ರೆ ಯಾರೋ ಬಂದು ಇವನನ್ನು ಕರ್ಕೊಂಡು ಬಂದು, ಬಾ ನಮ್ ರಾಜನಿಗೆ ಈ ತರ ಆಗಿದೆ, ನಿನ್ನ ನೋಡಿದ್ರೆ ಯಾಕೋ ನಿನ್ನಲ್ಲಿ ಶಕ್ತಿ ಇದೆ ಅಂತ ನನಗೆ ಅನ್ಸುತ್ತೆ. ನೀನ್ ಬಂದ್ರೆ ನಮ್ ರಾಜನ ಕಾಯ್ದೆ ವಾಸಿ ಆಗ್ಬೋದು, ಬಾ. ನೀವು ಮಾತಾಡೋಕ್ ಬಿಡ್ಲೇ ಇಲ್ಲ, ಕರ್ಕೊಂಡೋದ್ರು ಅವನ್ನ. ಸರಿ, ಅವನ್ ರಾಜನ ಮುಂದೆ ಬಂದ, ಬಂದ್ಬಿಟ್ಟು ಎಲ್ಲ ನೋಡ್ದ. ಆಮೇಲೆ ರಾಜನ್ ಹೇಳ್ದ, ರಾಜ ನನ್ಗೆ ಔಷಧಿ ಗೊತ್ತಿದೆ, ನಾನು ಔಷಧಿ ಕೊಡ್ತೇನೆ. ಆದ್ರೆ ಒಂದು ನಿಬಂಧನೆ ಉಂಟು. ಏನದು ನಿಬಂಧನೆ? ಈ ಔಷಧಿಯನ್ನ ನೀನ್ ತೆಗೆದುಕೊಳ್ಳುವಾಗ ನೀನ್ ದಿನ ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ತಗೋಬೇಕು, ಎರಡೊಂದು ತಗೋಬೇಕು. ಪ್ರತಿ ಸಲ ತಗೊಳ್ಳುವಾಗ್ಲೂ ಕೂಡ ನೀನು ಒಂದು ವಿಚಾರ ಮಾತ್ರ ಅಪ್ಪಿ ತಪ್ಪಿ ನಿನ್ ತಲೆ ತಂಕೋಬಾರ್ದು. ಏನದು? ಕೋತಿಂದ ನೀನ್ ನೆನ್ಪು ಮಾಡ್ಕೋಬಾರ್ದು. ಸರಿ ರಾಜ, ಸದ್ಯ ಅಯ್ಯೋ ಔಷಧಿ ಕೊಟ್ಟನಲ್ಲ ಅಂತ ಖುಷಿ ಆಯ್ತು ಅವನಿಗೆ, ಆಗ್ಬೋದು ಅಂದ. ಅವನು ಬಂದು ಹೊರಟೋದ್ಮೇಲೆ ಔಷಧಿ ತೆಗೆದುಕೊಳ್ಳುವಂತ ಸಮಯ ಬಂತು. ಬಟ್ಲ ಕೈ ತಗೊಂಡ್ಕೊಂಡ್ಲೆ ಅವ್ನು ಯಾವ್ದನ್ನ ನೆನ್ಸ್ ಮಾಡ್ಕೋಬಾರ್ದು ಅಂದಾಗ ತಕ್ಷಣ ಕೋತೀನಿ. ಅವ್ನು ಹೇಳ್ಬಿಟ್ಟಿದ್ದ, ನೀನು ಕೋತಿ ನೆನ್ಪಿ ಬಂತು ಅಂದ್ರೆ ಈ ಔಷಧಿ ಕೆಲಸ ಮಾಡಲ್ಲ, ನನ್ನ ಬೈಬಾರ್ದು ನೀನು. ಇದು ನನ್ನ ನಿಬಂಧನೆ, ಇದು ಇದನ್ನ ನೀನ್ ಪಾಲಿಸಿದ್ರೆ ನಿನ್ ರೋಗ ಖಂಡಿತವಾಗಿ ವಾಸಿ ಆಗೇ ಆಗುತ್ತೆ. ಕಡೆಗೂ ರಾಜನಿಗೆ ಕೋತಿ ಮತ್ತೆ ಹೋಗ್ಲೂ ಇಲ್ಲ. ಅವನ ಮಾನಸಿಕ ಕಾಯಿಲೆ ಅದಾಗದೆ ಅವನಿಗೆ ಅಭ್ಯಾಸ ಆಗಿ ಕಡೆಗೆ ಆ ಕಾಯಿಲೆ ಇದನ್ನದೇ ಮತ್ತೊಬ್ಬ. ಇದನ್ನ ಯಾಕೆ ಹೇಳಿದೆ ಅಂದ್ರೆ ಮನಸ್ಸು ಹಾಗೆ, ಅದಕ್ಕೆ ಹೇಳ್ತಾರೆ ಮನೆಯೇವ ಮನುಷ್ಯಾಣ ಕಾರಣ ಬಂಧಮೋಕ್ಷ ಯೋಗ. ಈ ಮನಸ್ಸೇ ಬಂಧನಕ್ಕೆ ಮತ್ತೆ ಮೋಕ್ಷಕ್ಕೆ ಎರಡಕ್ಕೂ ಇದೇ ಕಾರಣ. ಸ್ವಾಮಿ ಬಹಳ ತಮಾಷೆಯಾಗಿ ಹೇಳ್ತಾರೆ, ಕೀಲಿನ ಹೀಗ್ ತಿರುಗಿಸಿದ್ರೆ ಹೊರಗಡೆಗೆ ಓಪನ್ ಆಗುತ್ತೆ, ಹೀಗ್ ತಿರುಗಿಸಿದ್ರೆ ಒಳಗಡೆ ಓಪನ್ ಆಗುತ್ತೆ. ಓಪನ್ ಆಗೋದು ಲಾಕ್ ಆಗಲ್ಲ, ಓಪನ್ ಆಗುತ್ತೆ. ಆದ್ರಿಂದ ನಾವು ಹೊರಗಡೆಗಲ್ಲ ಕೀಲಿ ತಿರುಗಿಸ್ಬೇಕಾಗಿದ್ದು, ಒಳಗಡೆ ತಿರುಗಿಸ್ಬೇಕು, ಒಳಗಡೆ ಓಪನ್ ಮಾಡ್ಕೋಬೇಕು. ಅವನ ಅಂತರಂಗದಲ್ಲಿ ಇರ್ತಕ್ಕಂತಹ ಒಂದು ಸ್ವಾಮಿ ಇನ್ನೆಲ್ಲೂ ಹೊರಗಡೆ ಇದ್ದಾನೆ ಅಂತ ನಾವು ಅನ್ಕೋಬೇಕಾಗಿಲ್ಲ. ಇದ್ದಾರೆ ಎಲ್ಲಾ ಕಡೆಯವರೇ ಇದ್ರು ಕೂಡ, ನಾವು ಎಲ್ಲಾ ಶಾಸ್ತ್ರಗಳು ಹೇಳೋದು ಹಾಗೆ ನಿನ್ನ ಅಂತರಂಗದೊಳಗಿಳಿಗು ಇಳ್ಕೋ. ರಮಣ ಮಹರ್ಷಿಗಳು ಎಲ್ಲರಿಗೂ ಅದೇ ಹೇಳ್ತಾ ಇದ್ರು, ಭಗವಂತ ನಿನ್ನಲ್ಲೇ ಇದಾನಲ್ಲ, ಹೇಳು. ನೀನ್ ಈ ಪ್ರಶ್ನೆ ಕೇಳ್ತಿದ್ದಲ್ಲ, ಯಾರು ಈ ಪ್ರಶ್ನೆ ನಿನ್ನ ಕೇಳು ಅಂತ ಒತ್ತಡ ಹಾಕ್ತಿರೋದು? ಇಳಿ ಇಳಿ ಇಳಿ, ಇನ್ನೂ ಹಾಡು ಕೇಳಿ, ಹುಡ್ತಾ ಹೋಗು. ಯಾರಿಗ್ ಕೇಳಿದ್ದು, ಯಾಕೆ ಕೇಳಿದ್ರು, ಯಾಕೆ ಕೇಳಿದ್ರು, ಯಾರು ಅಂತ ಕೇಳು. ನಿನಗೊಂದಲ್ಲ ಒಂದು ದಿನ ಉತ್ತರ ಸಿಗುತ್ತೆ. ರಾಮಕೃಷ್ಣರು ಹಾಗೆ ಹೇಳೋದು, ಮುಳುಗಬೇಕು ಮುಳುಗಬೇಕು ಮುಳುಗಬೇಕು. ಸುಮ್ಮನೆ ಈಜಾಡಿದ್ರೆ ನಿನಗೆ ರತ್ನ ಸಿಗಲ್ಲ. ಸಮುದ್ರದಲ್ಲಿ ಆಡಕ್ ಹೋದ್ರೆ ಮಾತ್ರ ಬರೀ ಮೇಲೆ ಕಪ್ಪೆ ಚಿಕ್ಕು ಅದು ಇದು ಯಾವ್ದೋ ಬೇಕಾದೋ ಬೇಡದೆಲ್ಲ ಸಿಗುತ್ತೆ. ನಿನ್ ನಿಜವಾಗಿ ರತ್ನ ಬೇಕು ಅಂದ್ರೆ ಆಳಕ್ ಹೋಗ್ಬೇಕು ಅಂತ. ಹಾಗೆ ಮನದ ಆಳಕ್ ಹೋದಾಗ ಆ ಭಗವಂತ ಸಿಗ್ತಾನೆ. ಅಂತಹ ಮನಸ್ಸನ್ನ ನಾವು ಆ ಮನಸ್ಸಿಗೆ ತರಬೇತಿ ಕೊಡ್ಬೇಕು. ಅದಕ್ಕೆ ನೂರೆಂಟು ನಮಗೆ ಮಾರ್ಗಗಳನ್ನು ಕೊಟ್ಟಿದ್ದಾರೆ. ಮನಸ್ಸನ್ನ ಹೇಗೆ ಸ್ಥಿಮಿತದಲ್ಲಿಡಬೇಕು, ಅದಕ್ಕೆ ಹೇಗೆ ಅದನ್ನ ಸಮಸ್ಥಿತಿಯಲ್ಲಿಡಬೇಕು, ಎಂತಹ ಉದ್ವೇಗ ಏರುಪೇರು ಜೀವನದಲ್ಲಿ ಎಂತಹ ಒಂದು ವಿಪ್ಲವ ಆದ್ರೂ ಕೂಡ ಅದು ಮನಸ್ಸನ್ನ ಕೆಡಿಸದೇ ಇರತಕ್ಕಂತಹ ರೀತಿಯಲ್ಲಿ ಹೇಗೆ ಮನಸ್ಸನ್ನ ಇಟ್ಕೋಬೇಕು ಅಂತಕ್ಕಂಥದ್ದನ್ನ ತರಬೇತಿ ಮೂಲಕ ಸ್ವಾಮಿ ಅದನ್ನೇ ಹೇಳ್ತಾರೆ. ಡಿಸಿಪ್ಲಿನ್, ಆ ಶಿಸ್ತು. ಆ ಶಿಸ್ತನ್ನ ಏನು ಇಷ್ಟೊತ್ತಿಗೆ ಕೂತಿರ್ಬೇಕು, ಕಣ್ಮುಚ್ಕೊಂಡು ಕೂತ್ಕೋಬೇಕು. ದೇವರು ಧ್ಯಾನ ಮಾಡಬೇಕು. ರಾಮಕೃಷ್ಣ ಹೇಳ್ತಾರೆ, ಮನಸ್ಸಿಗೆ ವಿಷಯ ವಸ್ತುಗಳನ್ನು ಕೊಟ್ರೆ ಅದ್ರ ಬಗ್ಗೆ ಚಿಂತೆ ಮಾಡುತ್ತೆ. ನಾವೇನಾದ್ರೂ ಒಂದು ಕೊಟ್ರೆ, ಯಾವ್ದೋ ಒಂದು ಆಸೆನೋ ಇನ್ನೊಂದೋ ಇದ್ರೆ, ಯಾವಾಗ್ಲೂ ಮನಸ್ಸು ಆಸೆ ಮೇಲೆ ಕೂತಿರುತ್ತೆ. ಅದು ಹೇಗೆ ಇದಾಗುತ್ತೆ, ಅದನ್ನ ಹೇಗೆ ನಿರ್ವಹಿಸ್ಕೊಳ್ಳೋಣ, ಅದಕ್ಕೇನು ಉಪಾಯ ಮಾಡೋಣ, ಎಷ್ಟು ಕಸರತ್ತು ಮಾಡ್ತೀವಿ ನಾವು, ಎಷ್ಟು ಸ್ಟ್ರಾಟಜಿ ಹಾಕ್ತೀವಿ ಏನಾದ್ರೂ ಒಂದು ಮಾಡ್ಬೇಕಾದ್ರೆ, ಅದೆಲ್ಲ ಮನಸ್ಸಿಗೆ ಅದೊಂದು ಆ ವಿಷಯ ನಾವು ಕೊಟ್ಟಿದೀವಲ್ಲ, ಅದ್ರ ಬಗ್ಗೆ 108 ತರದಲ್ಲಿ ಅದು ನಮ್ಗೆ ಸಹಾಯ ಮಾಡುತ್ತೆ. ಅದನ್ನ ಹಾಸಿಲ್ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಅದೇ ಮನಸ್ಸಿಗೆ ನೀನು ವಿಷಯಗಳ ಬದಲಿಗೆ ಭಗವಂತನನ್ನು ಕೊಡು, ಭಗವಂತನ ಚಿಂತೆ ಮಾಡುತ್ತದು. ನಾವು ಕೊಟ್ಟಿಲ್ಲ ಭಗವಂತನ ಮನಸ್ಸಿಗೆ, ಯಾವ್ದಾವ್ದೋ ಕೊಡ್ತೀವಿ ಲೌಕಿಕವಾದ್ದು ಅಂತದ್ದು, ಆದ್ರೆ ಭಗವಂತನ ಕೊಟ್ಟಿಲ್ಲದೇ ಇರೋದ್ರಿಂದ ನಮ್ಮ ಮನಸ್ಸಿಗೆ ಇನ್ನೂ ಆ ಕಡೆಗೆ ಹೋಗಿಲ್ಲ. ಅದನ್ನ ನೀನು ಮಾಡು ಅಂತ ಹೇಳ್ತಾರೆ ಸ್ವಾಮಿನೂ, ಅದೇ ಹೇಳ್ತಾರೆ. ಅದಕ್ಕೆ ನಾವು ಮನಸ್ಸನ್ನ ಡಿಸಿಪ್ಲಿನಲ್ಲಿಡ್ಬೇಕು. ಈ ಎಲ್ಲ ಈ ನಮ್ಮ ಕಣ್ಮುಂದೆ ಕಾಣ್ತಕ್ಕಂಥದ್ದು ಯಾವ್ದು ಶಾಶ್ವತವಾದ್ದು, ಯಾವ್ದು ನಶ್ವರವಾದ್ದು, ನಿಜವಾಗಿ ನಮ್ಗೆ ಯಾವ್ದು ಬೇಕು, ಆ ಪ್ರಶಾಂತಿ ಅಂತಕ್ಕಂಥದ್ದು ಸಿಕ್ಕಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಸ್ವಲ್ಪ ಪ್ರಯತ್ನ ಪಟ್ರೆ ಸಾಕು. ಸ್ವಾಮಿ ಹೇಳ್ತಾರೆ, 10 ಹೆಜ್ಜೆ ಬಂದ್ರೆ ನಾನು 100 ಹೆಜ್ಜೆ ನಿನ್ನ ಹತ್ರ ಬರ್ತೇನೆ ಅಂತ. ಆದ್ರಿಂದ ನಾವು ಪ್ರಯತ್ನವೇ ಪಡ್ತಾ ಹೋದ್ರೆ ಏನ್ ಮಾಡ್ತಾರೆ ಅವರು? ಆದ್ರಿಂದ ಈ ರೀತಿಯಲ್ಲಿ ಪ್ರಾರ್ಥನೆಗೆ ಇದ್ ಮಾಡ್ತಾರೆ, ಮನಸ್ಸನ್ನ ತರಬೇತಿ ಕೊಡೋದಕ್ಕೆ ಪ್ರಚೋದನೆ ಕೊಡ್ತಾರೆ ಸ್ವಾಮಿ. ಮುಂದಿಂದು ಈ ಪ್ರಶಾಂತಿ ಸಿಕ್ಕೋದಕ್ಕೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಪ್ರಾರ್ಥನೆ ಒಂದು ದೊಡ್ಡ ಆಧಾರ ಸ್ತಂಭ, ಸಹಾಯದ ಸ್ತಂಭ. ಆ ಪ್ರಾರ್ಥನೆಯ ಸಹಾಯದಿಂದ ನಾವು ಪ್ರಶಾಂತಿಯನ್ನು ಪಡಿಬಹುದು. ಸಾಮಾನ್ಯ ಎಲ್ರಿಗೂ ನಮ್ಗೆಲ್ಲರಿಗೂ ಗೊತ್ತಿರೋದೆ, ಏನಾದ್ರೂ ಒಂದು ಸಂಕಷ್ಟ ಬಂದಾಗ, ಏನಾದ್ರೂ ಒಂದು ಮನಸ್ಸಿಗೆ ಯೋಚನೆ ಬಂದಾಗ, ಒಂದು ಸ್ವಲ್ಪ ಹೊತ್ತು ಭಗವಂತನ ಪ್ರಾರ್ಥನೆ ಮಾಡಿದ್ರೆ, ಅಥವಾ ಇಂತಹ ಒಂದು ಸತ್ಸಂಗದಲ್ಲಿ ಕೂತ್ಕೊಂಡು ಒಂದಷ್ಟು ಭಜನೆ ಕೇಳಿದ್ರೆ, ನನ್ನ ಪ್ರತ್ಯಕ್ಷ ಅನುಭವನೆ, ನಾನು ಯಾವ್ದು ತಪ್ಪಿಸಿದ್ರು ಭಾನುವಾರ ನಮ್ಮ ಸಂಖ್ಯೆಗೆ ಹೋಗುದು, ನಾನು ಸಾಮಾನ್ಯವಾಗಿ ತಪ್ಪಿಸಲ್ಲ, ಎಲ್ಲೋ ಒಂದೊಂದ್ಸಲ ಅನಿವಾರ್ಯ ಆದ್ರೆ ಗೊತ್ತಿಲ್ಲ ಬೇರೆ ಊರಿಗೆ ಹೋಗಿದ್ರೆ, ಇಲ್ಲದೇ ಇದ್ರೆ ಅಲ್ಲಿ ಕೂತಷ್ಟು ಹೊತ್ತು ನಿಜವಾಗಿ ಒಂದು ರೀತಿಯ ಸಮಾಧಿ ಸ್ಥಿತಿಗೆ ಹೋದಾಗಿರುತ್ತೆ. ಯಾವ ಚಿಂತೆ, ಮನೆ, ಮಕ್ಕಳು, ಗಂಡ, ಇನ್ನೊಂದು ಮತ್ತೊಂದು, ಒಂದು ಚಿಂತೆ ಒಪ್ಪಿ ತಪ್ಪಿ ತಲೆ ಬರೋದಿಲ್ಲ, ಬರೀ ಭಗವಂತನೇ. ಅವರ ಹಾಡಿನ ಸಾಹಿತ್ಯ ಹೇಳ್ತಾ ಇದ್ರೆ ನಮ್ಮ ಕಣ್ಮುಂದೆ ಕಂಡಾಗುತ್ತೆ ಭಗವಂತ ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ. ಯಾಕೆಂದ್ರೆ ಅವರು ಹೇಳಿದ ವರ್ಣನೆಗೂ ನಾವು ಸಾಕ್ಷಾತ್ ಕಂಡು ಭಗವಂತನಿಗೂ ವ್ಯತ್ಯಾಸ ಇಲ್ಲ. ಯಾಕೆಂದ್ರೆ ನಾವು ಕಂಡಿದ್ದೀವಿ ಭಗವಂತನ, ಪುಷ್ಪತ್ತಿ ನಡೆದಾಡಿದ್ದನ್ನ ಕಂಡಿದ್ದೀವಿ, ಅವರ ಕಮಲನಯನ ಕಂಡಿದ್ದೀವಿ, ಅವರ ನಿಧಾನವಾಗಿ ನಡೆಯುವಂತಹ ಮೆದುನಡಿಗೆಯನ್ನು ಕಂಡಿದ್ದೀವಿ, ಆ ಅಮೃತ ಸದೃಶವಾದಂತಹ ವಾಣಿಯನ್ನು ಕೇಳಿದೀವಿ ನಾವು, ಆ ಪ್ರೀತಿಯನ್ನು ಕಂಡಿದ್ದೀವಿ, ಆ ಊಟ ಬಡಿಸೋದು ನೋಡಿದೀವಿ. ಹಾಗಾಗಿ ಅದಕ್ಕೆಲ್ಲದಕ್ಕೂ ಪೂರ್ವಕವಾದಂತಹ ಸಂಗೀತಗಳನ್ನೆಲ್ಲ ಅವ್ರು ಹೇಳಿದಾಗ ನಮ್ಗೆ ನಾವು ಅಲ್ಲೇ ಇದ್ದೀವಿ, ಭಗವಂತ ನಮ್ಮ ಕಣ್ಮುಂದೆ ಇದ್ದಾನೆ ಅನ್ನೋ ಹಾಗಾಗುತ್ತೆ. ಅಷ್ಟು ಒಂದು ಅಲೌಕಿಕವಾದಂತಹ ಅದು ಪ್ರಶಾಂತಿ, ಅದೇ ಪ್ರಶಾಂತಿ ಪ್ರಾರ್ಥನೆಯ ಆ ಒಂದು ಶಕ್ತಿಯೇ ಅದು. ಪ್ರಾರ್ಥನೆಯಲ್ಲಿ ನಾನಾ ತರ ಇದೆ, ಅವರವ್ರ ಅಭಿರುಚಿ ಅದು. ಕೆಲವರು ಒಬ್ಬರೇ ಕೂತ್ಕೊಂಡು ಒಂದು ಮೂಲೆಯಲ್ಲಿ ಜಪ ಮಾಡ್ತಾರೆ, ಕೆಲವರು ಧ್ಯಾನ ಮಾಡ್ತಾರೆ, ಕೆಲವರು ಸಂಕೀರ್ತನೆ ಮಾಡ್ತಾರೆ. ಆದ್ರೆ ಸ್ವಾಮಿ ಹೇಳೋದು ಜಪ, ಧ್ಯಾನ, ಮೆಡಿಟೇಷನ್ ಅಂತ ನಾವೇನ್ ಹೇಳ್ತೀವಿ, ಇದೆಲ್ಲ ಇಂಡಿವಿಜುವಲ್ ಅಂದ್ರೆ ವೈಯಕ್ತಿಕವಾದ್ದು, ಅವನೊಬ್ಬರಿಗಾಗುವಂತಹ ಲಾಭ. ಸಂಕೀರ್ತನೆಯಲ್ಲಿ ಆ ಸಂಕೀರ್ತನೆ ಮಾಡೋರಿಗೂ ಆನಂದ, ಅಲ್ಲಿ ಕೂತ್ಕೊಂಡು ಕೇಳೋರಿಗೂ ಕೂಡ, ಸಂಕೀರ್ತನೆ ಮಾಡಕ್ ಬರದೇದವರು ಕೂಡ ಅದೇ ಆನಂದವನ್ನ ಅನುಭವಿಸ್ತಾರೆ, ಅದೇ ಪ್ರಶಾಂತಿಯನ್ನು ಅನುಭವಿಸ್ತಾರೆ. ಆದ್ರಿಂದ ಸ್ವಾಮಿ ಹೇಳ್ತಾರೆ, ಮಧುರವಾದ ಧ್ವನಿಯಲ್ಲಿ ಗಟ್ಟಿಯಾಗಿ ಹಾಡು, ಗಟ್ಟಿಯಾಗಿ ಭಗವಂತನ ಕರೆ, ಆಗ ನಿನ್ನ ಜೊತೆಗೆ ನಿನ್ನ ಸುತ್ತಮುತ್ತ ಇರೋರಿಗೂ ಕೂಡ ಆ ಒಂದು ಆನಂದ ಸಿಗ್ಬೇಕು. ಹೀಗೆ ಇದು ಪ್ರಾರ್ಥನೆ. ಸ್ವಾಮಿನೇ ಹೇಳಿದ ಕತೆ ಇದು, ಪೂರ್ವಕವಾಗಿ ನಾನು ನಿಮ್ಗೆ ಹೇಳ್ತೇನೆ. ಇವಾಗ ಹಿಂದೆ ಜಯದೇವ ಕವಿ ಅಂತ ಒಬ್ಬ ಮಹಾಕವಿ ಇದ್ದ, ಅವನು ಸಂಗೀತದಿಂದ ಭಗವಂತನನ್ನ ಒಲಿಸ್ಕೊಂಡಂತ, ಅವನು ಗುಣಗುಣರೆ ಭಗವಂತ ಆನಂದ ಕೊಡೋದಂತ ಅಂತ ಜಯದೇವ ಕವಿ ಇವತ್ತು ಅದನ್ನೆಲ್ಲ ಹೇಳ್ತಾರೆ. ಗೀತ ಗೋವಿಂದ ಅನ್ನೋದು ಲೋಕ ಪ್ರಸಿದ್ಧಿಯಾದಂತದ್ದು. ಆ ಜಯದೇವ ಕವಿ ಅವನ ಊರಿನಲ್ಲಿ ಬೆಳಗಿನ ಜಾವ, ನಾವೀಗ ಏನ್ ನಗರ ಸಂಕೀರ್ತನೆ ಅಂತ ಹೇಳ್ತೇವೋ, ಒಬ್ಬನೇ ಒಬ್ಬ ಧೀರ ಸಮೀರೆ ಯಮುನಾ ತೀರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಸಂಗೀತ ಬರೋರಿಗೆಲ್ಲ ಗೊತ್ತಿರುತ್ತೆ. ಅದನ್ನ ಬಹಳ ಮಧುರವಾಗಿ ಹಾಡ್ಕೊಂಡು ರಸ್ತೆಯಲ್ಲಿ ಹೋಗೋನಂತೆ ಅವನ ಆನಂದಕ್ಕೆ. ಅದೇನು ಅವನದ್ದು ವ್ರತ ಅಲ್ಲ ಅಥವಾ ಇನ್ನೇನೋ ಅಲ್ಲ, ಯಾರು ಹೇಳಿದ್ದಲ್ಲ, ಅವನ ಖುಷಿಗೆ ಅವನು ಬೆಳಗಿನ ಜಾವ ಅದನ್ನ ಹೇಳ್ಕೊಂಡು ಹೋಗ್ತಿದ್ನಂತೆ. ಆ ಊರಿನಲ್ಲಿ ಒಂದು ಬಡ ಹುಡುಗಿ, ಅದಕ್ಕೊಂದು ಅಜ್ಜಿ ಇತ್ತು ಜೊತೆಗೆ ಅಷ್ಟೇ, ತಾಯಿ ತಂದೆ ಯಾರು ಇಲ್ಲ. ಆ ಅಜ್ಜಿನೇ ಆ ಮೊಮ್ಮಗಳನ್ನ ಸಾಕೊಂಡು ಗುಡಿಸಲಲ್ಲಿ ವಾಸ ಆಗಿತ್ತು. ಈ ಹುಡುಗಿ ಅವನು ಹಾಡುವಾಗ ಅದು ಎದ್ದಿರೋದು, ಈ ಹಾಡು ಕೇಳಿ ಅದಕ್ಕೆ ಎಚ್ಚರ ಆಗೋದಂತೆ. ಎಚ್ಚರ ಆದಾಗ ಹೊರಗಡೆ ಬಂದು ಅದನ್ನ ಕಿವಿಕೊಟ್ಟು ಆಲಿಸ್ತಿತ್ತಂತೆ. ಆ ಹಾಡಿನ ಮಾಧುರಿ ಮನಸ್ಸೋತು ಅದನ್ನ ಅವನು ಹೇಳುವಾಗ ಇದು ಮನಸ್ಸಿನಲ್ಲೇ ಗುಣಕ್ತಾ ಇರೋದಂತೆ. ಅದ್ರ ಮನೆ ಪಕ್ಕದಲ್ಲಿ ಜೀವನೋಪಾಯಕ್ಕೆ ಒಂದು ಸಣ್ಣದೊಂದು ಕೈತೋಟ ಮಾಡ್ಕೊಂಡಿತ್ತಂತೆ ಆ ಮಗು. ಅದರಲ್ಲಿ ಬದನೆಕಾಯಿ ಗಿಡಗಳನ್ನು ಹಾಕಿತ್ತಂತೆ. ಆ ಬದನೆಕಾಯಿ ಬಹಳ ಚೆನ್ನಾಗಿ ಬೆಳೆದಿತ್ತಂತದ್ದು. ಅದನ್ನ ಸಂತೆಗೆ ತಗೊಂಡೋಗೋದು, ಮಾರೋದು, ಅದರಿಂದ ಬಂದ ಹಣದಿಂದ ಅದು ಇದು ಇನ್ನೂ ಯಾವ್ದಾದ್ರೂ ಒಂದಷ್ಟೆಲ್ಲ ಕಷ್ಟ ಕೊಟ್ಟು ಅಂತೂ ಅಜ್ಜಿಗೂ ತಂಗೆ ಎಷ್ಟು ಬೇಕೋ ಅಷ್ಟು ಜೀವನೋಪಾಯ ಮಾಡಿಕೊಂಡು ಅದಿತ್ತು. ಇವನು ಹೊರಟೋದ ಮೇಲೆ ತೋಟದ ಕೆಲಸಕ್ಕೆ ಹೋಗ್ಬೇಕದು, ಪಕ್ಕದಲ್ಲೇ ಮನೆ ಪಕ್ಕನೆ ಕೈತೋಟ. ಅಲ್ಲಿ ಬದನೆಕಾಯಿ ಗಿಡಕ್ಕೆ ಪಾತಿ ಮಾಡುವಾಗ ಹೂವಿನ ಗಿಡ ಏನೇನ್ ಹಾಕಿತ್ತೋ ಗೊತ್ತಿಲ್ಲ, ಬಟ್ ಬದನೆಕಾಯಿ ಗಿಡ ಅಂತೂ ಅಲ್ಲಿತ್ತು. ಎಲ್ಲ ಅದನ್ನ ಮಾಡುವಾಗೆಲ್ಲ ಅವನು ಹೇಳಿದ ಹಾಡನ್ನು ಇದು ಗುಣಕ್ತಾ ಇತ್ತಂತೆ. ಅದನ್ನ ಬಹಳ ಮಧುರವಾಗಿ ಅದ್ರ ಕಂಠನೂ ಅಷ್ಟು ಸುಮಧುರವಾಗಿತ್ತಂತೆ ಹಾಡ್ತಾ ಇತ್ತು. ಆ ಊರಿನಲ್ಲಿ ಒಂದು ಸುಪ್ರಸಿದ್ಧವಾದಂತಹ ಭಗವಾನ್ ಕೃಷ್ಣನ್ ದೇವಾಲಯ ಇತ್ತು. ಆ ದೇವಾಲಯದೊಳಗಿರೋ ಕೃಷ್ಣ ದೊಡ್ಡ ಬೀಗ, ಈಗಿನ ಕಾಲದ ಬೀಗ ಅಲ್ಲ ಅದು, ಆಗಿನ ಕಾಲದ ಬೀಗ, ಗಡಾರಿ ಹೊಡೆದ್ರು ತೆಗಿಲ್ಲ ಇದ್ದಂತದ್ದು. ರಾಜಮಹಾರಾಜರ ಕಾಲದ ದೇವಸ್ಥಾನ ಅದು, ರಾಜಾಶ್ರಯದಲ್ಲಿ ಇದ್ದಂತ ದೇವಸ್ಥಾನ, ಸುಭದ್ರವಾದ ದೇವಸ್ಥಾನ, ಸುಭದ್ರವಾದ ಬೀಗ, ಬೇಕಾದಷ್ಟು ನರನಾಣ್ಯಗಳೆಲ್ಲ ಕೃಷ್ಣ ಧರಿಸ್ಕೊಂಡಿದ್ದ. ಅಂತಹ ದೇವಸ್ಥಾನದ ಬೀಗ ತೆಕ್ಕೊಂಡು ಕೃಷ್ಣ ಈ ಹುಡುಗಿ ಹಿಂದೆ ತೋಟದಲ್ಲಿ ಓಡಾಡ್ತಿದ್ನಂತೆ. ಅದು ಹೇಗೆ ಅಂದ್ರೆ ಕೃಷ್ಣ ಗೊತ್ತಲ್ಲ ನಮ್ಗೆಲ್ಲ, ಮಹಾಕಳ್ಳ ಅವನು. ಅವನು ಎಲ್ಲಿ ಬರ್ತಾನೆ ಎಲ್ಲಿ ಹೋಗ್ತಾನೆ ಅಂತ ಗೊತ್ತಾದ್ರೆ ಎಷ್ಟು ಚಾಲಾಕಿಯಿಂದ ಅವನು ಬರ್ತಾನೆ. ಈ ಹುಡುಗಿ ಎಲ್ಲೆಲ್ಲ ಹೋದ್ರೆ ಈ ಹಾಡು ಅಲಹಿಸ್ತಾ, ಅವನು ಚಿಕ್ಕ ಹುಡುಗರು ಬರ್ತಾವಲ್ಲ ಹಿಂದ್ಗಡೆ ಈ ಜೂಟ ಕಾಡುವಾಗ ಎಲ್ಲ ಕಂಠಾಕ್ ಮಾಡೋದು, ಕಾಣದೇ ಇರೋದು, ಈಗೆಲ್ಲ ಮಾಡ್ತಾವಲ್ಲ, ಆ ಕಾಲದಲ್ಲಿ ಅವನ್ ಖುಷಿಗೂ ಆ ಹಾಡನ್ನ ಎಂಜಾಯ್ ಮಾಡ್ತಾ ಅವಳು ಹಿಂದೆ ಹೋಗ್ತಾ ಇದ್ನಂತೆ. ಇವಳಿಗೆ ಅದು ಗೊತ್ತಿಲ್ಲ, ಭಗವಂತ ತನ್ನ ಹಿಂದೆ ಬರ್ತಿದ್ದಾನೆ ಗೊತ್ತಿಲ್ಲ. ಇವಳು ಪಾಡಿಗೆ ಇವಳು ಕೆಲಸ ಮಾಡ್ಕೊಂಡು ಮನೆಗೆ ಬಂದು ಹಾಡು ಮುಗಿದು ಕೃಷ್ಣ ಚುಪ್ಚಾಪ ಬಂದು ದೇವಸ್ಥಾನದಲ್ಲಿ ಸೇರ್ಕೊಂಡ. ಆ ಮಹಾರಾಜ ದಿನಾ ದರ್ಶನಕ್ಕೆ ಬರ್ತಾ ಇದ್ನಂತೆ. ಭಗವಂತನ ದರ್ಶನಕ್ಕೆ ಬಂದು ದರ್ಶನ ಮಾಡಿಕೊಂಡು ಮತ್ತೆ ಹೋಗಿ ಅವನ ದಿನನಿತ್ಯದ ದೈನಂದಿನ ಕಾರ್ಯಕ್ರಮಗಳನ್ನು ಅವನು ಮಾಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಬರ್ತಾನೆ, ನೋಡ್ತಾನೆ ಶ್ರೀಕೃಷ್ಣ ಪರಮಾತ್ಮನಿಗೆ ಗುಡಿಸಿ ಬೆಲೆ ಬಾಳುವಂತಹ ಜರತಾರಿ ವಸ್ತ್ರದಲ್ಲಿ ಮೊಣಕಾಲಕ್ಕೆ ಒಂಥರ ಹರಿದೋಗಿದೆ, ಒಂಥರ ತತ್ತಿ ಹರಿಯುತ್ತಲ್ಲ ಎಲ್ ಶೇಪ್ ಅಲ್ಲಿ ಆ ತರ ಹರಿದೋಗ್ಬಿಟ್ಟಿದೆ. ಅಲ್ಲಿ ಅರ್ಚಕರು ರಾಜರಿಗೆಲ್ಲ ಮಂಗಳಾರತಿ ಎಲ್ಲ ಮಾಡಿ ರಾಜರಿಗೆ ಕೊಟ್ಟಾಗ ಮಹಾರಾಜ ಕೇಳಿದ್ರು, ಯಾಕೆ ದೇವಸ್ಥಾನದ ಭಂಡಾರದಲ್ಲಿ ವಸ್ತ್ರಗಳಿಗೆ ಸರಿಯಾಗಿರೋದು, ನನ್ನ ಭಗವಂತನಿಗೆ ಹರಿಪಟ್ಟೆ ಹಾಕಿದಿರಲ್ಲ ಅಂದ್ರೆ ಅರ್ಚಕರಿಗೆ ನಡ್ಕ ಬಂದ್ಬಿಡ್ತಂತೆ. ಇಲ್ಲ ಸ್ವಾಮಿ, ಹರಿದಿದ್ದಲ್ಲ ಅನ್ನಕ್ಕೆ ನಂಗೆ ಗೊತ್ತೇ ಇಲ್ಲ, ಇದು ಏನು ಅಂತ ಗೊತ್ತಿಲ್ಲ, ನಾನು ವಸ್ತ್ರ ತೋರಿಸುವಾಗ ಇದೆಲ್ಲ ಅಭಿಷೇಕ ಎಲ್ಲ ಮಾಡಿ ವಸ್ತ್ರ ಹೊಸ ವಸ್ತ್ರ ನೂತನ ವಸ್ತ್ರವನ್ನೇ ನಾನು ತೋರಿಸಿದ್ದು, ನಾನು ತೋರಿಸಿದಾಗ ಅದು ಹರಿದೋಗಿರ್ಲಿಲ್ಲ, ನಿನ್ನೆ ತೋರಿಸಿದ್ದು, ಇನ್ನೇ ಇವತ್ತು ಬೇರೆ ಬದಲಾಯಿಸಿಲ್ಲ ಅದು. ರಾಜನಿಗೆ ಆಶ್ಚರ್ಯ ಆಯ್ತು, ಏನೇ ಆಗಲಿ ಅದ್ರ ಬಗ್ಗೆ ಇವತ್ತು ಚರ್ಚೆ ಬೇಡ, ಮೊದಲು ಭಗವಂತನಿಗೆ ಆ ವಸ್ತ್ರ ತೆಗೆದು ಬೇರೆ ವಸ್ತ್ರ. ಆಯ್ತು ಸ್ವಾಮಿ, ಇವತ್ತು ಅಭಿಷೇಕ ಆದ ತಕ್ಷಣ ಅದು ಮಾಡ್ತೀವಿ, ಯಾಕಂದ್ರೆ ಅವರು ಬೆಳಗ್ಗೆ ಮುಂಚೆ ಬಂದಿದ್ದ ದೇವರ ದರ್ಶನಕ್ಕೆ ಇನ್ನೂ ಅಭಿಷೇಕ ಎಲ್ಲ ಆಗಿರ್ಲಿಲ್ಲ. ಸರಿ, ಅಭಿಷೇಕ ಎಲ್ಲ ಮಾಡಿದ ಮೇಲೆ ಪುರೋಹಿತರು ಇದನ್ನ ವಸ್ತ್ರ ಉಳಿಸುವಾಗ ಪ್ರತಿಯೊಂದನ್ನು ಬಿಚ್ಚಿ ಬಿಚ್ಚಿ, ಅಕಸ್ಮಾತ್ ನನಗೆ ಗೊತ್ತಿಲ್ಲ ಏನಾದ್ರು ಮಾಡ್ಬೇಕು ನನ್ ಭಯ ಅವರಿಗೆ, ಬಿಚ್ಚಿ ಬಿಚ್ಚಿ ನೋಡಿ ಎಲ್ಲೂ ಹೊರದೋಗಿಲ್ಲ ಅಂತ ಖಾತ್ರಿ ಮಾಡಿಕೊಂಡು ವಸ್ತ್ರನ ತೋರಿಸಿದ್ರು. ಮರುದಿನ ಬಂದ ರಾಜ ಯಥಾಪ್ರಕಾರ ದಿನ ಮರುದಿನ ಬಂದ ನೋಡಿದ್ರೆ ಮತ್ತೆ ಹೊರದೋಗಿದೆ. ಏನು ಶಾಸ್ತ್ರಿಗಳೇ, ನಿಮ್ಗೆ ನಿನ್ನೆ ಅಷ್ಟೆಲ್ಲ ಹೇಳಿದೀನಿ, ಮತ್ತೆ ಮತ್ತೆ ಹೀಗ್ ಮಾಡಿದ್ರೆ ಹಾಗೆ, ವಸ್ತ್ರ ಇಲ್ಲದ್ರೆ ಹೇಳಿ, ನಾನು ಈಗಲೇ ತರಿಸ್ಕೊಡ್ತೇನೆ. ಈಗ ಶಾಸ್ತ್ರಿಗಳಿಗೆ ಕೈಕಾಲದ್ರಾಯ್ತು, ಶಾಸ್ತ್ರಿಗಳ ಮಹಾಪರಾಧ ನನ್ನಿಂದ ಆಗಿದ್ದು ಖಂಡಿತ ಅಲ್ಲ, ಆದರೂ ತಮ್ಮಲ್ಲಿ ಕ್ಷಮೆ ಕೇಳ್ತೇನೆ. ನಾನು ಪ್ರತಿಯೊಂದು ಇದನ್ನು ಬಿಡಿಸಿ ಬಿಡಿಸಿ ಆ ಮಡಿಕೆನೆಲ್ಲ ತೆಗೆದು ನೋಡಿ ಸರಿಯಾಗಿರೋ ವಸ್ತ್ರ ಅಂತಲೇ ನಾನು ಇದು ಹಾಕಿರೋದು, ಇದ್ರ ಗುಟ್ಟು ಖಂಡಿತ ನನಗೆ ಗೊತ್ತಿಲ್ಲ. ರಾತ್ರಿ ಶೈನೋತ್ಸವ ಆದ್ಮೇಲೆ ಬೀಗ ಹಾಕಿ ಬೀಗಿಲ್ಸಿ ನನ್ನ ಸ್ವಂತದಲ್ಲೇ ಇರುತ್ತೆ, ಮನೇಲಿ ಕೂಡ ಇಡೋದಿಲ್ಲ ನಾನು ಅದನ್ನ, ಯಾಕೆಂದ್ರೆ ಬೇಕಾದಷ್ಟು ಇದೆಯಲ್ಲ, ಇವನ್ ಜವಾಬ್ದಾರಿ ಬರ್ತಲ್ಲ ಸ್ವಂತದಿಂದ ಅವನು ತೆಗೆಯೋದೇ ಇಲ್ಲ, ಅದನ್ನ ನನ್ನ ಸ್ವಂತದಲ್ಲಿ ಸಿಕ್ಕಿಸ್ಕೊಂಡು ನಾನು ಮಲಗಿರ್ತೇನೆ, ಅದರಿಂದ ಅದನ್ನ ಯಾರೋ ತೆಗೆದು ಏನೋ ಮಾಡಿದ್ರು ಅನ್ನೋಂಥದ್ದೇನಿಲ್ಲ, ಇದು ಹೇಗಾಯ್ತು ಅನ್ನೋದು ನನ್ ಖಂಡಿತವಾಗಿ ಗೊತ್ತಿಲ್ಲ. ಈಗ ರಾಜನಿಗೆ ಯಾವ ಗೊತ್ತಾಗ್ಬಿಡುತ್ತಲ್ಲ, ಅವ್ರ ಪ್ರಾಮಾಣಿಕತೆ, ಅವರ ಇದು ಅಮಾಯಕತನ, ಅದೆಲ್ಲ ಮುಖ ನೋಡಿದ್ರೆ ಗೊತ್ತಾಗುತ್ತಲ್ಲ. ಅನುಭವಿ ರಾಜ ಅವನು, ಏನೋ ಇದೆ ಇದರಲ್ಲಿ ಗುಟ್ಟು ಅಂತ, ಕೊಡಿ ನಿನ್ನೆ ವಸ್ತ್ರ ಇವತ್ತಿನ ವಸ್ತ್ರ ಎರಡು ಕೊಡಿ ಅಂತ ಹೇಳಿ ಅದನ್ನ ಬಹಳ ಸೂಕ್ಷ್ಮವಾಗಿ ಎಲ್ಲ ನೋಡ್ತಾನಂತೆ ರಾಜ. ನೋಡಿದಾಗ ಹರಿದೋಗಿರೋ ಜಾಗದಲ್ಲಿ ಒಂದು ಸಣ್ಣ ಮುಳ್ಳಿನ ಮನೆ ಅದು ಸಿಕ್ಬಿಡ್ತ ಅವನಿಗೆ. ಏನ್ ಮುಳ್ಳಿದು, ಎಲ್ಲ ತಜ್ಞರನ್ನೆಲ್ಲ ಕರೆಸ್ದ, ಏನಿದು, ಯಾವ ಮುಳ್ಳಿದು, ಇದು ಹ್ಯಾಕ್ ಬಂತು ಇಲ್ಲಿಗೆ, ಯಾಕೆಂದ್ರೆ ದೇವಾಲಯದ ಒಳಗಡೆ ಗರ್ಭಗುಡಿ ಒಳಗೆ ಈ ಮುಳ್ಳು ಹಾಕಿರ್ಬೇಕು ಅಥವಾ ಅವನಿಗೆ ಏನೋ ಆಗಿರ್ಬೇಕಲ್ಲ, ಏನಾಗಿದೆ ಇದು ನೋಡ್ಬೇಕು ನೀವು ಅಂತ. ಆವಾಗ ಅವ್ರು ಹೇಳಿದ್ರೆ ಇದು ಮುಂದು ಬದನೇ ಜಾತಿಯ ಮುಳ್ಳು ಹಾಗೆ ಕಾಣಿಸುತ್ತಂತೆ ಅಂತ ಅದ್ರಂತೆ. ಸರಿ, ರಾಜ ಮಂತ್ರಿಗಳಿಗೆ ಹೇಳ್ದ, ಎಲ್ಲೆಲ್ಲಿ ಬದನೆ ಗಿಡ ಇದೆಯೋ ಅವ್ರ ಮನೆಯವ್ರನ್ನೆಲ್ಲ ಎಳ್ಕೊಂಡು ಬರ್ತಿ. ಪಾಪ, ಊರಲ್ಲಿ ಯಾರು ಬದನೆ ಗಿಡ ಹಾಕಿಲ್ಲ, ಈ ಹುಡುಗಿ ಒಂದೇ. ಯಾಕೆಂದ್ರೆ ಅವರಿಗೆಲ್ಲ ಸಿಕ್ತಿತ್ತಲ್ಲ, ಇದು ಬೆಳೆದಿದ್ದೇ ಸಿಕ್ತಿತ್ತು, ಬೇರೆಯವ್ರಿಗೆ ಬೆಳೆಸೋ ಅಗತ್ಯನೇ ಇರಲಿಲ್ಲ. ಇದೇ ಪಾಪ ಎಲ್ಲ ಅಂತ ನಾವು ಮಾಡ್ತಾ ಇತ್ತಲ್ಲ, ಇದರಲ್ಲೇ ಚೆನ್ನಾಗಿ ಬೆಳೆ ಬರ್ತಾ ಇತ್ತು, ಇದು ಒಂದೇ ಹುಡುಗಿ ಗುಡಿಸ್ ನನ್ ಬದನೆ ಗಿಡ ಇದೆ ಅಂತ ಈ ಹುಡುಗಿನ ಹೇಳ್ಕೊಂಡು ಬಂದ್ರು. ಪಾಪದ ಹುಡುಗಿ ಅದು, ಅದ್ ಏನ್ ಮಾಡಿತ್ತು? ಅದಕ್ಕೆ ರಾಜಭಟ್ರು ಕರ್ಕೊಂಡು ಬರ್ತಾರೆ ಈಗಲೂ ಅಷ್ಟೇ. ನಮ್ಮಂತವ್ರಿಗೆ ಪೊಲೀಸ್ನವ್ರು ಡ್ರೆಸ್ ಅಲ್ಲಿ ಬಂದ್ರೆ ಅವ್ರು ಯಾರೋ ಅವ್ರ ಸ್ವಂತ ಕೆಲಸ ನಮ್ಮ ಹತ್ರ ಮಾಡ್ಸಕ್ ಬಂದಿದ್ರು, ನಮಗ್ ಭಯ. ಡ್ರೆಸ್ ಆ ತರ ನಮಗ್ ಭಯ ನಾಟಿಸ್ಬಿಟ್ಟಿದೆ. ಆ ಒಂದು ಇದನ್ನ ಕೊಟ್ಬಿಟ್ಟಿದ್ದಾರೆ ಅವ್ರು ನಮ್ಗೆ ಈಗಾಗ್ಲೇ. ಈ ರಾಜಭಟ್ರು ಹಾಗೆ ಇವತ್ತಿನ ಪೊಲೀಸ್ನವ್ರ ತರಾನೇ ನೋಡಿದ ಕೂಡನೆ ಭಯ. ಯಾಕೆಂದ್ರೆ ಕಳ್ಳರಿಗೆ ಭಯ ಇರಲ್ಲ, ಪೊಲೀಸ್ನವ್ರದ್ದು ಅವ್ರ ಸ್ನೇಹಿತರು, ಹೋಗಿ ಬಂದು ಮಾಡ್ತಾ ಇರ್ತಾರೆ. ಅವ್ರಿಗವ್ರಿಗೆ ಒಂದು ಒಪ್ಪಂದನೂ ಇರುತ್ತೆ. ಅವನ್ ಕಳ್ಳ ಯಾವಾಗ್ಲೂ ಹೋಗ್ತೀನಿ ಅಂತ ಹೇಳಿ ಹೋಗಲ್ಲ, ಬರ್ತೀನಿ ಸಾಹೇಬ್ರೆ ಅನ್ಕೊಂಡೆ ಹೋಗ್ತಾನೆ. ಇವನಿಗೂ ಆ ನಿರೀಕ್ಷೆ ಇದೆ, ಅವನ್ ಬಂದೇ ಬರ್ತಾನೆ. ಹಾಗಾಗಿ ಅವ್ರ ದೋಸ್ತಿಗಳು ನಿಜವಾಗಿ ಭಯ ಪಡೋರು ನಾವು ನೀವು. ಯಾಕೆಂದ್ರೆ ನಮ್ಗೆ ಪೊಲೀಸ್ ಸ್ಟೇಷನ್ ಗೆ ಹೋಗೋದು ಅಂದ್ರೆ ಹಿಂದಿನ ಕಾಲದಲ್ಲಂತೂ ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ಗೆ ಹೋದ್ರೆ ಮನೆಗೆ ಬಂದು ಸ್ನಾನ ಮಾಡಿ ಆ ಬಟ್ಟೆ ಯಾವ್ದಕ್ಕೂ ಮುಗಿಸ್ತಾ ಇರ್ಲಿಲ್ಲ, ಅದೊಂದು ಮೈಲಿಗೆ ಅಂತ. ಅದು ಹೋಗ್ಬಾರ್ದು ಸ್ಮಶಾನ ಪೊಲೀಸ್ ಸ್ಟೇಷನ್ ಇವೆಲ್ಲ ಒಂಥರ, ಇದು ಹೋಗ್ಬಾರ್ದು ಜಾಗ. ಇಲ್ಲಿಗೆ ಹೋದ್ರೆ ಆ ಸೀದಾ ಮನೆ ಒಳಗೆ ಎಲ್ಲಂದ್ರಲ್ಲಿ ಓಡಾಡ ಆಗಿಲ್ಲ, ಯಾರನ್ನು ಮುಟ್ಟಿಸ್ಕೋಬಾರ್ದು ಅನ್ನೋಂತ ಭಾವನೆ ಇತ್ತು ಕಾಲ ಅದು. ಇನ್ನು ಆ ಕಾಲದಲ್ಲಿ ಆಗಿರ್ಬೋದು ಯೋಚನೆ. ರಾಜಭಟ್ರು ಕರ್ಕೊಂಡು ಹೋದಾಗ ಪಾಪ ಮುದುಕಿಗೂ ಭಯ, ಹುಟ್ಟು ಹುಡುಗಿಗೂ ಹೆದರಿಕೆ, ಆದ್ರೂ ಹೋಯ್ತು. ಯಾಕೆಂದ್ರೆ ಏನು ಮಾಡಿಲ್ವಲ್ಲ, ಅದು ಯಾಕೆ ಕರೆಸ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಅಲ್ಲಿ ಬಂದ್ರ ದೇವಸ್ಥಾನದಲ್ಲೇ ಇದ್ರ ವಿಚಾರಣೆ ಆಗ್ಬೇಕು ಅಂತ ಹೇಳಿ ದೇವಸ್ಥಾನದಲ್ಲೇ ಕೂತ್ನಂತೆ ರಾಜ. ಯಾಕೆಂದ್ರೆ ಅವನಿಂದ ಅನ್ಯಾಯ ಆಗ್ಬಾರ್ದಲ್ಲ, ನಿರ್ಪರಾಧಿಗಳಿಗೆ ಶಿಕ್ಷೆ ಆಗ್ಬಾರ್ದಲ್ಲ, ಭಗವಂತನ ಸಮ್ಮುಖದಲ್ಲಿ ಅವನ್ ಹ್ಯಾಕ್ ತೀರ್ಮಾನ ಕೊಡ್ತಾನ ಹಾಗಾಗುತ್ತೆ. ಅವನೇನ್ ನನ್ನ ಪ್ರೇರಣೆ ಕೊಡ್ತಾನ, ಯಾರು ತಪ್ಪಿಸ್ತಾರೋ ತಾನೇ ತಾನಾಗಿ ಅವರು ಮುಂದೆ ಬರ್ತಾರೆ, ಇದಕ್ಕೊಂದು ಪರಿಹಾರ ಸಿಗುತ್ತೆ ಅನ್ನೋ ಭಾವನೆಯಿಂದ ದೇವಸ್ಥಾನದಲ್ಲೇ ವಿಚಾರಣೆ ಇಟ್ಕೊಳ್ಳೋಣ ಅಂತ ವಿಚಾರಣೆಗೆ ಏರ್ಪಾಟ್ ಮಾಡ. ಹುಡುಗಿನ ಬಂತು, ಏನಮ್ಮ ನೀನ್ ಬದನೆ ಗಿಡ ಬೆಳೆದಿದ್ಯಾ? ಹೌದು ನೋಡು, ಈ ವಸ್ತ್ರದಲ್ಲಿ ಬದನೆಕಾಯಿ ಮುಳ್ಳು ಸಿಕ್ಕಿದೆ. ನಾ ಈ ಊರಲ್ಲಿ ಯಾರು ಕೂಡ ಬದನೆಕಾಯಿ ಬೆಳೆದಿಲ್ಲ, ಆದ್ರಿಂದ ನೀನೊಬ್ಳೇ ಇದಕ್ಕೆ ಜವಾಬ್ದಾರಿ. ಯಾಕೆ ಹೀಗಾಯ್ತು? ಸ್ವಾಮಿ ವಸ್ತ್ರದಲ್ಲಿ ಮುಳ್ಳು ಹ್ಯಾಕ್ ಸೇರ್ಕೊತು, ನೀನೇ ಈಗ ಹೇಳ್ಬೇಕಾಗಿರೋದು. ಯಾಕೆಂದ್ರೆ ಗಿಡ ನಿಂದು. ಇವಾಗ ಯಾವ್ದಾದ್ರು ಒಂದ್ ಮಾಲು ನಿಮ್ ಮನೆಯಲ್ಲಿ ಸಿಕ್ತು ಅಂತ ಪೊಲೀಸ್ನವ್ರಿಗೆ ಸಿಕ್ಕಿದ್ರೆ ನೀವೇ ತಾನೇ ಅದನ್ನ ಹೇಳ್ಬೇಕು, ಇನ್ಯಾರು ಪಕ್ಕದ ಮನೆಯವ್ರು ಬಂದು ಹೇಳಾಗಿಲ್ವಲ್ಲ, ನಿಮ್ಗೆ ಹೇಗಿದ್ ಬಂತು, ಎಲ್ ಬಂತು, ಏನಾಯ್ತು, ನೂರೆಂಟು ಕೇಳ್ತಾರಲ್ಲ. ಹಾಗೆ ಪಾಪ ಆ ಹುಡುಗಿನ ಕೆಲಕ್ಷನ್ ಮಾಡ. ಆ ಹುಡುಗಿ ಹೇಳ್ತು, ನನ್ಗೇನು ಗೊತ್ತಿಲ್ಲ, ನಾನ್ ಬದನೆಕಾಯಿ ಬೆಳೆಯೋದು ಹೌದು, ಬದನೆಕಾಯಿ ಮುಳ್ಳಿಂದ ಯಾರಿಗೂ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಬದನೆಕಾಯಿ ಬೆಳೆದಿರೋದಲ್ಲ, ನನ್ನ ಜೀವನೋಪಾಯ ಅದು, ನನ್ನ ಕುಟುಂಬ ನಿರ್ವಹಣೆಗೆ ನಾನು ಅದನ್ನ ಮಾಡಿದ್ದೀನಿ ಅಷ್ಟೇ ಸ್ವಾಮಿ. ಆ ಒಳಗಡೆ ಇರುವಂತ ಭಗವಂತನ ಸಾಕ್ಷಿಯಾಗಿ ನಾನು ಹೇಳ್ತೇನೆ, ನಾನು ಏನು ಮಾಡಿಲ್ಲ ಅಂತ ಪಾಪ ಹೋಗರಿ. ಎಲ್ಲ ಏನ್ ತುಂಬಾ ಜನ ಎಲ್ಲ ಸೇರ್ಬಿಟ್ಟಿದ್ದಾರೆ, ಎಲ್ಲ ದೃಷ್ಟಿನೂ ಆ ಮಗು ಮೇಲೆ ಇದೆ. ಆ ಮಗುವಿಗೆ ಏನು ಒಂಥರ, ದ್ರೌಪದಿಗೆ ಅವತ್ತಾಯ್ತಲ್ಲ ವಸ್ತ್ರಾಪರಣ ಆದ ನೋಡಿ ಏನ್ ಹಿಂಸೆ ಆಗಿತ್ತು, ಅದೇ ಕರ್ದೇ ಇದು ಅನುಭವಿಸ್ಬಿಟ್ಟು ಎಲ್ಲರ ದೃಷ್ಟಿನೂ ಅದ್ರ ಮೇಲೆ ಇರೋಕ್ಕೆ. ಅದಕ್ಕೆ ಯಾಕಪ್ಪ ಹೀಗೆ, ನಾನು ಏನು ಮಾಡ್ದೇನು, ನಾನು ಬಂದು ಇಲ್ಲಿ ನಿಂತ್ಕೋಬೇಕಾಯ್ತಲ್ಲ ಅನ್ನುವಂತ ಒಂದು ಇದು ಬಂದ್ಬಿಡ್ತು. ಅದಕ್ಕೆ ಗೊಳೋ ಅಂತ ಅಳಕ್ ಶುರು ಮಾಡ್ಬಿಡ್ತು. ಗೊತ್ತಲ್ಲ ನಮ್ಗೆ ಹೆಣ್ಮಕ್ಳು ಅಳೋದು ಅಂದ್ಬಿಟ್ರೆ ಅದೇನು ದೊಡ್ಡ ಕಾವೇರಿ ನೀರಿದೆ ಅಂದ್ರೆ ಹೆಣ್ಮಕ್ಳು ಕಣ್ಣೀರಿಗೆ ಕೊಡ್ತಾ ಇಲ್ಲ, ತಮಾಷೆ ಮಾಡ್ತಾರೆ. ಹಾಗೆ ಅಳಕ್ ಶುರು ಮಾಡ್ತು. ಭಗವಂತ ತುಂಬಾ ಕರುಣಮಯ, ಹತ್ತು ಬಿಟ್ರೆ ಅವನಿಗೆ ತಳಿಯೋಕ್ ಆಗೋದೇ ಇಲ್ಲ. ಅದು ಅಲ್ಲದೆ ಈ ಮಗು ಎಷ್ಟು ಅವನನ್ನ ಸಂತೋಷ ಪಡಿಸಿದೆ, ಎಷ್ಟು ಅವನಿಗೆ ಹಾಡು ಹೇಳಿ ಆನಂದ ಪಡಿಸಿದೆ ಅಂತ ಮಗು ಹತ್ತಾಗ ಅವನು ಸುಮ್ಮನೆ ಇರ್ತಾನ? ನಮ್ಮಂತ ಸಾಮಾನ್ಯರೇ ನಮ್ಮ ಮಕ್ಳ ಹತ್ರ ನಾವು ತಡೆಯೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಹತ್ರ ಹತ್ಕೊ ಕೂತ್ಕೊಂತೀವಿ, ಆಮೇಲೆ ಹೋಗಿ ತಪ್ಪು ಹಾಕೋತೀವಿ, ಮುಚ್ಕೊಡ್ತೀವಿ, ಸುಮ್ಮನೆ ರುಬ್ಬಿಕೇತೀವಿ, ಏನೇನೋ ಮಾಡ್ತೀವಿ ನಾವು. ಹಾಗಿರೋ ಭಗವಂತ ಸಾವಿರ ತಾಯಿಂದ್ರೆ ಪ್ರೇಮ ಇರೋನು, ಅವನು ಈ ಮಗು ಹತ್ತಿದ್ದು ಇದು ಮಾಡ್ತಾನ. ತಕ್ಷಣ ಪ್ರತ್ಯಕ್ಷ ಆದ ರಾಜನಿಗೆ ಅಲ್ಲ, ಮಹಾರಾಜ ಆ ಮಗು ಹಿಂಸೆ ಕೊಡ್ಬೇಡ, ನೀನು ನಂದೇ ತಪ್ಪು, ನನಗೆ ಅವ್ರು ಹೇಳಿರೋ ಹಾಡು ಕೇಳೋ ಆಸೆಯಿಂದ ನಾನೇ ಓಡೋಗಿದ್ದು, ನಾನೇ ಅವ್ರು ಹಿಂದೆ ಮುಂದೆ ಓಡಾಡುವಾಗ ನಾನು ಬಟ್ಟೆ ಗಿಟ್ಟೆ ಜ್ಞಾಪ ನೀನ್ ಕೊಟ್ಟಿದ್ದು ನಿಂಗೆ ಬೇಜಾರಾಗುತ್ತೆ ಅನ್ನೋ ತಲೆಗೆ ಬರ್ಲಿಲ್ಲ. ನೋಡಿ ಮನುಷ್ಯನ ಹೇಗೆ ಸಿಗ್ತಾನೆ ಪರಮಾತ್ಮ, ಅವನಿಗೆ ಅಪೀತಾಮ್ರ ಯಾವ ಲೆಕ್ಕ ಯಾಕೆ ಬೇಕು, ಯಾವನ ಕೇಳದಂತೆ. ಅಲ್ಲ ದೇವಸ್ಥಾನದಲ್ಲಿ ಅಟ್ಟೆಲ್ಲ ದರೋಡೆ ಆಗೋಯ್ತು, ಮೈಮೇಲಿಂದ ವಸ್ತ್ರಗಳು ಚಿನ್ನ ಆಭರಣ ಎಲ್ಲ ಕರ್ಕೊಂಡಿದ್ರು. ಆ ದೇವ್ರು ಇದ್ದಿದ್ರೆ ಅವ್ನು ಸುಮ್ಮನೆ ಇರ್ತಿದ್ನ, ಅವ್ನ ದೇವ್ರು ಇಲ್ಲ ಅಲ್ಲಿ, ಬರೀ ಕಲ್ಲು, ಅದಕ್ಕೋಸ್ಕರನೇ ಹಾಗಾಗಿದ್ದು ಅಂದ್ರಂತೆ. ಆವಾಗ ಇನ್ನೊಬ್ಬ ಹೇಳಿದ್ರಂತೆ, ಅಯ್ಯೋ ಮುಟ್ಟಾಳ, ಅದೆಲ್ಲ ನಿಮ್ಗೆ ಬೆಲೆ ಬಾಳೋದು, ದೇವ್ರಿಗೆ ಅದು ಲೆಕ್ಕಕ್ಕೆ ಇಲ್ಲ, ಅದು ನೀವು ಬೇಕಿಲ್ಲ, ಅದು ನೀನ್ ನಿನ್ ಖುಷಿಗೆ ನಿನ್ ಆದಂಬರಿಗೆ ನಿನ್ನ ಹೆಚ್ಚುಗಾರಿಕೆ ನೀನ್ ಅದನ್ನ ಹೋಗಿ ದೇವ್ರ ಮೇಲೆ ಹೊರಿಸಿದ್ದೆ ಅಷ್ಟೇ ಹೊರತು ಅವನಿಗೆ ಅದನ್ನ ಕಾಪಾಡ್ಕೋಬೇಕಾದಂತ ಅಗತ್ಯವೇ ಇಲ್ಲ ಅವನಿಗೆ. ಅವನಿಗೆ ಯಾಕೆ ಬೇಕಿತ್ತು, ಅವನ್ ಯಾಕೆ ತಡೀತಾನೆ ಅನ್ನ. ಹೀಗೆ ಇನ್ನೂ ಅಷ್ಟೇ, ಭಗವಂತನಿಗೆ ಆ ವಸ್ತ್ರದ ಮೇಲೆ ಗಮನ ಇಲ್ಲ, ಹರಿದು ಹೋಗಿದೆ ಅದಷ್ಟೇ. ಅದನ್ನ ಹೇಳಿದಂತೆ. ಆವಾಗ ರಾಜನಿಗೆ ಅನ್ನಿಸ್ತಂತೆ, ನೋವು ಎಂಥ ಅಂಥವ್ರು ನನ್ನ ರಾಜ್ಯದಲ್ಲಿದ್ದಾರೆ, ನಾನು ಎಂಥ ಪುಣ್ಯವಂತ, ಹೇಗೆ ಭಗವಂತನನ್ನೇ ತನ್ನ ಹಿಂದೆ ಮುಂದೆ ಓಡಾಡಿಸ್ಕೊಳ್ಳುವಂತ ಅವಳಿದ್ದಾಳಲ್ಲ, ನನ್ ತಪ್ಪಾಯ್ತಮ್ಮ, ನಾನು ನಿನ್ನ ಇದು ಮಾಡಿದ್ದು ತಪ್ಪಾಯ್ತು ಅಂದಾಗ ರಾಜ ಹೇಳಿದ್ರು, ನಿನ್ ತಪ್ಪಾಗಿದೆ ತಾನೆ, ಅದಕ್ಕೆ ನಾನೀಗ ಒಂದು ಪ್ರಾಯಶ್ಚಿತ ಶಿಕ್ಷೆ ಇದು ಕೊಡ್ತೀನಿ, ಈ ಹುಡುಗಿನ ನೀನ್ ಮದ್ವೆ ಮಾಡ್ತೀಯ, ನೀನ್ ಚೆನ್ನಾಗಿರ್ತೀಯ, ನಿನಗೆ ಇವಳ ಭಕ್ತಿ ಇವಳ ಇದು ಒತ್ತಾಸಿಯಾಗಿರುತ್ತೆ, ನಿನಗೆ ರಕ್ಷಣೆ ಇರುತ್ತೆ. ನೋಡಿ ಭಗವಂತನ ಪ್ರೇಮ, ನಾನಿದ್ದು ಯಾಕೆ ಹೇಳಿದೆ ಅಂದ್ರೆ, ಇದು ಸ್ವಾಮಿ ಹೇಳಿದ ಕತೆ, ಇದು ನಾನು ಹೇಳಿದ್ದಲ್ಲ, ಸ್ವಾಮಿ ಹೇಳಿದ ಕತೆ. ಸಾಯಿ ಆನಂದದಾಯಿ ಅಂತ ಕಣ್ಣಮ್ಮನವರ ಪುಸ್ತಕ, ಅದರಲ್ಲಿ ಕತೆ ಇದೆ, ನೀವೆಲ್ಲ ಓದಿರ್ಬೋದು. ಇದು ಆ ಪ್ರಾರ್ಥನೆಯ ಬಲ ನೋಡಿ, ಅವಳಿಗೆ ಅರಿವೇ ಇಲ್ಲ, ಅವಳೇನು ಯಾವುದೋ ನಿರೀಕ್ಷೆ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ದಲ್ಲ, ನಂಗೆ ಇದಾಗ್ಬೇಕು ಅದಾಗ್ಬೇಕು. ನಾವು ಪ್ರಾರ್ಥನೆ ಮಾಡಿದ್ರೆ ಯಾವ್ದಾವ್ದೋ ಕಂಡೀಷನ್ ಅಲ್ಲಿ ಪ್ರಾರ್ಥನೆ ನಮ್ದು, ಭಗವಂತನಿಗೆ ಹಾಕೋದು, ನಾನು 10,000 ಜಪ ಮಾಡ್ತೀನಿ, ನಾನು ಇಂಥದ್ ಮಾಡ್ಕೊಡು, ಇನ್ನೇನೋ ಮಾಡ್ತೀನಿ ಅದ್ ಮಾಡ್ಕೊಡು, ಪ್ರದಕ್ಷಿಣೆ ಹಾಕ್ತೀನಿ, ಹೀಗೆಲ್ಲ ಮಾಡ್ತೀವಿ. ಆದ್ರೆ ಅವಳು ಆ ಒಳಗಡೆ ಇರ್ತಕ್ಕಂತ ಪರಮಾತ್ಮನ ತೃಪ್ತಿ ಪಡ್ತಕ್ಕ ಅವಳು ಆನಂದಕ್ಕೆ ಅವಳು ಹಾಡ್ಕೊಂಡಿದ್ದು, ಆ ಒಳಗಡೆ ಇರೋ ಪರಮಾತ್ಮನೇ ಅಲ್ಲಿ ಗುಡಿಯಲ್ಲಿರೋ ಪರಮಾತ್ಮನ ಹೌದು ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಭಗವಂತ ಬಾಲಕೃಷ್ಣನಾಗ ಅವನ ಹಿಂದೆ ಮುಂದೆ ಅವಳ ಹಿಂದೆ ಮುಂದೆ ಆಟಾಡ್ದ. ಇದು ಪ್ರಪಂಚಕ್ಕೆ ಎಷ್ಟು ದೊಡ್ಡ ಸಂದೇಶ. ಇಲ್ಲಿ ನಾವು ನೋಡ್ಬೇಕಾದ್ದು, ನೀವು ಅಪೇಕ್ಷೆ ಪಟ್ಟಾಗಿ ಅಥವಾ ನಿರೀಕ್ಷೆ ಇಟ್ಕೊಂಡಾಗ್ಲಿ ಪ್ರಾರ್ಥನೆ ಮಾಡದೇ ಇದ್ರೂ ಸಹ ಭಗವಂತನಿಗೆ ನಿಮ್ಗೆ ಏನು ಬೇಕು ಅನ್ನೋದು ಗೊತ್ತು, ಅವನು ಕೊಡ್ತಾನೆ. ಆ ಮಗುಗೆ ದಿಕ್ಕಿಲ್ಲದೆ ಇರೋ ಮಗು ಅನ್ನೋದು ಪರಮಾತ್ಮನಿಗೆ ಗೊತ್ತು, ಅದಕ್ಕೊಂದು ಬಲವಾದ ಆಶ್ರಯ ಬೇಕು ಅನ್ನೋದು ಗೊತ್ತು. ಹಾಗಾಗಿ ಇಲ್ಲಿ ರಾಜನಿಗೆ ಆ ಮಗುನ ಮದುವೆ ಮಾಡಿಸಿ ಅದರ ಪ್ರಾರ್ಥನೆಗೆ ಒಂದು ಫಲ ಕೇಳದೇನೂ ಕೊಟ್ಟ. ಇದನ್ನೇ ಶಾಸ್ತ್ರ ಹೇಳೋದು, ನಾವು ಏನೇ ಮಾಡಿದ್ರು ಕೂಡ ನಿಷ್ಕಾಮವಾಗಿ ಮಾಡಬೇಕು, ನಿಷ್ಕಾಮ ಕರ್ಮ ಅದು ಯೋಗ ಆಗೋಗುತ್ತೆ, ಯೋಗದಿಂದ ಭಗವಂತ ಸಿಗ್ತಾನೆ. ನಿಷ್ಕಾಮ ಕರ್ಮ ಅಂತಕ್ಕಂಥದ್ದು ಯೋಗ. ಆದ್ರೆ ಅದನ್ನ ಈ ಹುಡುಗಿ ಯಾವ ಶಾಸ್ತ್ರದ ಸಹಾಯವೂ ಇಲ್ಲದೆ ಅನಾಯಾಸವಾಗಿ ಅದನ್ನ ಅಳವಡಿಸಿಕೊಂಡು ಭಗವಂತನನ್ನ ಪ್ರಾಪ್ತಿ ಮಾಡ್ಕೊಂಡು.
1: ಓಂ ಶ್ರೀ ಸಾಯಿರಾಮ್. ಪ್ರಿಯ ಕನ್ನಡ ರೇಡಿಯೋ ಸಾಯಿ ಶ್ರೋತೃಗಳೇ, ತಾವು ಈವರೆಗೂ ಸಪ್ತಾಹ ಕಾರ್ಯಕ್ರಮದ ಧ್ವನಿ ಮುದ್ರಿಕೆಯನ್ನು ಆಲಿಸಿದಿರಿ. ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಜೈ ಸಾಯಿರಾಮ್. ಆತ್ಮೀಯ ಶ್ರೋತೃಗಳೇ, ಈವರೆಗೂ ಕನ್ನಡ ರೇಡಿಯೋ ಸಾಯಿಯ ಕಾರ್ಯಕ್ರಮಗಳನ್ನ ಕೇಳಿದಿರಿ. ನಿಮ್ಮ ಸಲಹೆ, ಸೂಚನೆ, ಅಭಿಪ್ರಾಯ, ಅನಿಸಿಕೆಗಳನ್ನ ನಮ್ಮ ಈ ವಿಳಾಸಕ್ಕೆ ಬರೆದು ಕಳಿಸಿ, ಕನ್ನಡ ರೇಡಿಯೋ ಸಾಯಿ @gmail.com. ನಿಮ್ಮ ಅತ್ಯಮೂಲ್ಯವಾದ ಸಲಹೆಗಳು ನಮ್ಮ ಕಾರ್ಯಕ್ರಮದ ಗುಣಮಟ್ಟವನ್ನು ಹೆಚ್ಚಿಸಲು ಬಹಳ ಸಹಕಾರಿಯಾಗುತ್ತೆ. ಜೈ ಸಾಯಿರಾಮ್.
2: ಯು ಆರ್ ಲಿಸನಿಂಗ್ ಟು ಅ ಸ್ಪೆಷಲ್ ಬ್ರಾಡ್ಕಾಸ್ಟ್ ಇನ್ ದ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಕನ್ನಡ.
3: You are tuned to Radio Sai Global Harmony, bringing you 24 hours a day the message of love of Bhagavan Sri Satya Sai Baba.